ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಮಿತ್ರ ಕೃಷ್ಣಾನಂದ್ ನಾಯ್ಕ್. ಶ್ರೋತೃಗಳೇ, ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 16 ತಾರೀಕು ರವಿವಾರ. ಈಗ ಸಮಯ ಸರಿಯಾಗಿ 5:58:45.

ಶ್ರೋತೃಗಳೇ, ನಿಲಯದಿಂದ ಇಂದು ಬಿತ್ತರಗಳಲ್ಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಕರುನಾಡು ಬಾವೆಳಕ್ಕೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ 6:40, 7:15 ಹಾಗೂ 8:45 ಭಾವಗೀತೆಗಳನ್ನು ಕೇಳಿದ್ರಿ, 7:45 ಚಿತ್ರಗೀತೆಗಳು, 8:30 ಕಾನೂನು ಮತ್ತು ನ್ಯಾಯಾಂಗ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ, 8:50 ಕಗ್ಗದಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಇಂದು ಬೆಳಿಗ್ಗೆ 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮನೆ ಅಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ನಿರ್ಮಾಣ ಆಶಾ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಋತುಬಂಧ ಹಾಗೂ ಪರಿಹಾರ ಈ ಕುರಿತು ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಮಮತಾ ಶೆಟ್ಟಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಿ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಕಾವ್ಯ ವಾಚನ, ಚಾಮಿರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ, ಅಲ್ಲಮ್ಮ ಪ್ರಭುವಿನ ಜನನ, ವಾಚನ ಸುಬ್ರಹ್ಮಣ್ಯ, ನಿರ್ವಹಣೆ ಜಾಂಪಣ್ಣ ಆಶಿಹಾಳ್. 3:00 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮದಲ್ಲಿ ಮಂಚಾಹೆ ಗೀತ್ ಕೇಳಲಿದ್ದೀರಿ. 3:30 ನಾಟ್ಯ ತರಾನ, 4

लगे ओझले उनकी यादों की। ಸಾಯಂಕಾಲ 5 ಗಂಟೆಗೆ ಇತ್ತೀಚೆಗೆ ನಿಧನರಾದ ಅಂಕೋಲಾದ ನಿವೃತ್ತ ಪ್ರಾಂಶುಪಾಲರು, ಶಿಕ್ಷಣ ತಜ್ಞರು, ಲೇಖಕರು ಆದ ವಿಠ್ಠಲ್ ಗಾಂವ್ಕರ್ ಅವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದಿರಿ. 5:30 ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ, 6:50 ರೈತ ಬಾಂಧವರಿಗಾಗಿ ಕಾರ್ಯಕ್ರಮಕ್ಕೆ ಸನ್ಮಾನಿಯಲ್ಲಿ ಯಕ್ಷಗಾನದ ಹಾಡುಗಳು, ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕಿ ದೇವಿ ಪ್ರಕಾಶ್ ರಾವ್ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ, ಮದ್ದಳೆ ರಾಜೇಶ್ ಐ ಕಟೀಲು, ಅನಂತರ ಕೃಷಿ ಮಾಹಿತಿ, ನಂತರ ಆರೋಗ್ಯ ಮಾಹಿತಿ. 7:45 ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ ಅವರಿಂದ ಭಾಷಣ. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ ಇದು. 8:00 ಸಿರಿಗಂಧ, 8:30 ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ, 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲ್ದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ದಿತೇಮ್ ಸರ್ಕಾರ್ ಅವರ ಶಾಸ್ತ್ರೀಯ ಗಿಟಾರ್ ವಾದನವನ್ನು ಕೇಳಿದ್ರಿ. ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊರುಗೆ ಇದು. ಶ್ರೋತೃಗಳಿದಾಗಿತ್ತು ನಿಲಯದಿಂದ ಇಂದು ಬಿತರುಗೊಳ್ಳಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಆಕಾಶವಾಣಿ ಕಾರವಾರ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಕರುಣಾಳು ಬಾ ಬೆಳಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದು ಒಂಚೂರು ತಮಾಷೆ ಅಂತ ಘಟನೆ, ಬಟ್ ಬಹಳ ಮಾರ್ಗದರ್ಶಿ ಆಗುವಂತ ಘಟನೆ. ಒಂದು ಶಾಲೆಯಲ್ಲಿ ಒಂದು ತರಗತಿಯಲ್ಲಿ 40 ಮಕ್ಕಳು. ಆ ಶಾಲಾ ಶಿಕ್ಷಕಿಗೆ ಒಂದು ತೊಂದರೆ ಬಂದ್ಬಿಡ್ತು. ಏನು ತೊಂದರೆ ಅಂದರೆ, ದಿನಾಲೂ ಏನಾದರೂ ತಕರಾರು ಬರೋದು. ಯಾರೊಬ್ಬರು ಪೆನ್ಸಿಲ್ ಕಳ್ಕೊಂಡಿದ್ದೀವಿ ಅಂತಾನೋ, ಯಾರೊಬ್ಬರು ರಬ್ಬರ್ ಕಳ್ಕೊಂಡಿದ್ದೀನಿ ಅಂತಾನೋ, ಯಾರೊಬ್ಬರು ಪೆನ್ ಕಳ್ಕೊಂಡಿದ್ದೀನಿ ಅಂತಾನೋ, ದಿನಾಲೂ ಬರೋದು. ಅದು ಪ್ರತಿಷ್ಠಿತವಾದ ಶಾಲೆ, ಪಾಲಕರೆಲ್ಲ ಬಹುಪಾಲು ಶ್ರೀಮಂತರ ಮಕ್ಕಳೇ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು. ಅಂಥದ್ರೊಳಗೆ ಯಾವ ಮಗು ಕಳ್ತನ ಮಾಡ್ತಿರ್ಬೇಕು, ಯಾರು ಮಾಡ್ತಿದ್ದಾರು ಅಂತೆಲ್ಲ ಅಟೆಂಡರ್ಸು ಕೆಲಸ ಮಾಡೋ ಕರೆದು ಕೇಳಿದ್ರೆ, ಯಾರು ತೊಗೊಂಡಿಲ್ಲ, ಯಾರೂ ತೊಗೊಂಡಿಲ್ಲ ಅಂದರು. ದಿನಾಲೂ ಕಳವಾಗ್ತ ಏನು ಮಾಡೋದು, ಹುಡ್ಕೋದು ಹೆಂಗೆ, ಸೂಕ್ಷ್ಮ ಗಮನಿಸಿ ಹುಡುಕಿ ಅಂತ ಹೇಳಿದರು. ಯಾರಿಗೂ ಸಿಗಲಿಲ್ಲ. ಒಂದು ದಿವಸ ಕೆಲವರು ಏನು ಮಾಡಿದರು ಅಂದರೆ, ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಏನಾಗ್ತದೆ ನೋಡೋಣ ಅಂತ. 2 ದಿವಸದಲ್ಲಿ ಒಬ್ಬ ಹುಡುಗ ಸಿಕ್ಕ, ಹಿಡ್ಕೊಂಬಂದ್ರೆ ಅವನ, ಇವನೇ ಕಳ್ತನ ಮಾಡ್ತಾನೆ ಅಂತ. ಅವನು ಬ್ಯಾಗೆಲ್ಲ ಹುಡುಕಿದರೆ ಅವನ ಬ್ಯಾಗಲ್ಲಿ ಸಾಕಷ್ಟು ಕಳವಿನ ಸಾಮಾನು ಸಿಕ್ಕು. ಒಂದು 50 ಪೆನ್ನು, ಒಂದು 50 ಪೆನ್ಸಿಲ್ಲು, ಒಂದು 25 ರಬ್ಬರು ಎಲ್ಲ ಸಿಕ್ತು. ಟೀಚರಿಗೆ ಭಾರಿ ಕೋಪ ಬಂತು. ಇವನು ಬಂದು ಕಳ್ತನ ಮಾಡಿ ಇಡೀ ಶಾಲೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ, ಮಾಡೋಣಿರಿ ಅಂತ ಎಳ್ಕೊಂಡು ಹೋಗಿ ಪ್ರಿನ್ಸಿಪಾಲ್ ಮುಂದೆ ನಿಲ್ಲಿಸಿದ್ರು. ಪ್ರಿನ್ಸಿಪಾಲ್ಗೆ ಇನ್ನೂ ಕೋಪ ಬಂತು. ಏನು ಮಾಡ್ತಾರೆ, ಸಾಮಾನ್ಯ ಕೋಪ ಬಂದಾಗ ಮಗುನ ತಂದೆ ತಾಯಿನ ಕರೆಸಿ ಅಂದರು. ತಂದೆ ತಾಯಿಗೆ ಬುಲಾವ್ ಹೋಯ್ತು. ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ತಂದೆ ತಾಯಿನ ಕರಿಬೇಕು ಅಂದರೆ ತಾಯಿನೇ ಹೋಗೋದು, ತಂದೆ ಹೋಗೋದು ಅಪರೂಪ. ತಾಯಿ ಪಾಪ ಹೋದರು, ಎದಕ್ಕೆ ಕರೆದಿದ್ದಾರೆ ಪ್ರಿನ್ಸಿಪಾಲ್ರು ನೋಡೋಣ ಅಂತ. ಪ್ರಿನ್ಸಿಪಾಲ್ರು ಬೈದರು ಬೈದರು ಬೈದರು ಹುಡುಗನ, ನೋಡಿ ನಿಮ್ಮ ಮಗ ಎಂಥವನಿದ್ದಾನೆ, ನಿಮ್ಮ ಅವಗುಣಗಳ ಪಟ್ಟಿ ನೋಡಿ, ಅವಗುಣಗಳು ಹೇಗಿದ್ದಾವೆ, ಇವನು ದಿನಾನು ಕಳ್ತನ ಮಾಡ್ತಾನೆ, ಇವನು ಸರಿ ಆಗದೆ ಹೋದರೆ ಶಾಲೆಯಿಂದ ಹೊರಗೆ ಕಳಿಸ್ಬಿಡ್ತೀನಿ, ಹೆಸರು ತೆಗೆದು ಹಾಕ್ತೀನಿ ಅವನ್ನ ಅಂತ ಚೆನ್ನಾಗಿ ಬೈದ್ಬಿಟ್ರು. ದೊಡ್ಡ ಮನೆತನದ ಹೆಣ್ಮಗಳು ತಾಯಿ ಭಾರಿ ಅಪಮಾನ ದುಃಖ ಉಕ್ಕಿ ಬಂತಕ್ಕೆ. ಛೇ, ಏನು ಹಣೆ ಬಾರ ನಂದು, ಈ ದೊಡ್ಡ ಮನೆತನದವರು ಈ ದರಿದ್ರ ಮಗ ಪೆನ್ಸಿಲ್ ಹಾಕಳು ಮಾಡ್ತಾನೆ ಇವನು ಅಂತ ದಾರಿಲಿ ಆ ಸಂಕಟದಿಂದ ಪಟ ಪಟ ಪಟ 4-5 ಹೊಡ್ಕೊಂಡು ಅವನು ಅಳಿಸಿ ತಾನು ಅತ್ತು ಮನೆಗೆ ಬಂದರು. ಮನೆಗೆ ಬಂದು ಅಷ್ಟಕ್ಕೆ ಬಿಡ್ತಾರವರು, ಇರ್ಲಿರೋ ಇರೋ

0: ನಿಮ್ಮಪ್ಪ ಬರ್ತಾರಲ್ಲ ಸಾಯಂಕಾಲ, ಹೇಳ್ತೀನಿ ಅವರಿಗೆ, ಬುದ್ಧಿ ಕಲಿಸ್ತೀನಿ ಚೆನ್ನಾಗಿ ನಿನಗೆ, ಇನ್ನೊಂದು ಪೆನ್ಸಿಲ್ ಮುಟ್ಟಿರಬಾರ್ದು, ಹಾಗೆ ಮಾಡ್ತೀನಿ ಅಂತೆಲ್ಲ ಜೋರಾಗಿ ಹೇಳಿದರು. ಸಾಯಂಕಾಲ ತಡವಾಗಿ ತಂದೆ ಮನೆಗೆ ಬಂದರು. ಮಗ ಹೆದರಿ ಅಡಿಗೆ ಕುಳಿತುಕೊಂಡಿದ್ದ ಒಳಗಡೆ. ತಾಯಿ ಮತ್ತೆ ಹತ್ಕೊಂಡು ಬಂದರು. ನೋಡಿ ನಿಮ್ಮ ಮಗ ಏನು ಮಾಡಿದ್ದಾನೆ, ತನಗಾದಂಥ ಅಪಮಾನವನ್ನೆಲ್ಲ ವರ್ಣಿಸಿ ಹೇಳಿ ಒಳಗೆ ಕೂತಿದ್ದಲ್ಲ ಮಗ, ದರ ದರ ದರ ಎಳ್ಕೊಂಬಂದ್ರು ಅವನ. ಅಪ್ಪನ ಮುಂದೆ ನಿಲ್ಲಿಸಿದ್ರು. ನೋಡಿ ನಿಮ್ಮ ಮಗ ಮನೆತನದ ಮರ್ಯಾದೆ ತೆಗೆದು ಹಾಕ್ಬಿಟ್ಟ, ಇಷ್ಟು ದೊಡ್ಡ ಮನೆ ಇದೆ, ಏನು ಬೇಕಾದರೂ ಐಶ್ವರ್ಯ ಇದೆ, ಈ ದರಿದ್ರದವನು ಹೋಗಿ ಪೆನ್ಸಿಲ್ ಕಳವು ಮಾಡ್ತಾನೆ, ಪೆನ್ ಕಳವು ಮಾಡ್ತಾನೆ, ರಬ್ಬರ್ ಕಳವು ಮಾಡ್ತಾನೆ. ಅಪ್ಪನಿಗೆ ಕೋಪ ಬಂದ್ಬಿಡ್ತು. ಈಗ ತಾನು ಆಫೀಸಿಂದ ಬಂದಿದ್ದಾರೆ. ಇಂಥ ಮಗ ದರ ದರ ಅವನು ಹಿಡಿದು ಕೆಂಡ ಮಂಡಲ ಸಿಟ್ಟು ಬಂದು ದಬಾ ದಬಾದ ಹೊಡೆದ್ರು, ನಾಲ್ಕೈದು ಹೊಡೆದ್ರು. ದರಿದ್ರದವನೇ, ಆ ಪೆನ್ಸಿಲ್ಲು ಪೆನ್ನು ರಬ್ಬರಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಕಳೆದೆಲ್ಲೋ ನೀನು? ಯಾರಾದರೂ ಪೆನ್ಸಿಲ್ ಕದೀತಾರೆ ಅವರ ಮೂರ್ಖ? ನಿನಗೆ ಎಂಥ ಪೆನ್ಸಿಲ್ ಬೇಕು, ಎಷ್ಟು ಪೆನ್ಸಿಲ್ ಬೇಕು, ಎಷ್ಟು ಪೆನ್ ಬೇಕು, ಎಷ್ಟು ರಬ್ಬರ್ ಬೇಕು ಅಂತ ಹೇಳಿದರೆ ನಾನು ಆಫೀಸಿಂದ ತಂದು ಕೊಡ್ತಿದ್ದಿಲ್ಲ ನಿನಗೆ ಅಂದ್ರಂತೆ. ಮತ್ತೆ ಎರಡು ಪೆಟ್ಟು ಹಾಕಿದ್ರು. ಹುಡುಗನಿಗೆ ಗೊತ್ತಾಯಿತು ತನ್ನ ಪೆನ್ಸಿಲ್ಲು ಪೆನ್ನು ಎಲ್ಲಿಂದ ಬರ್ತಾವೆ ಅಂತ. ಮಗ ಶಾಲೆಯಲ್ಲಿ ಏನು ಮಾಡ್ತಿದ್ನೋ ಅಪ್ಪ ಆಫೀಸಲ್ಲಿ ಅದನ್ನೇ ಮಾಡ್ತಾಯಿದ್ರು. ಯಾಕೆ ಹೇಳಿದೆ ಅಂದರೆ, ನಾವು ನಮ್ಮ ಮಕ್ಕಳು ನಮ್ಮನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಮಕ್ಕಳಿಗೇನು ಗೊತ್ತಾಗತ್ತೆ ಅಂತೀವಿ. ಅದಕ್ಕೆ ನಾನು ತಮಾಷೆ ಮಾಡಿ ಹೇಳ್ತೀನಿ, ನೀವು ಪಾಲಕರು ಬಹಳ ಹೆಮ್ಮೆ ಪಟ್ಕೋಬೇಕಾಗಿಲ್ಲ. ನೀವು ಹೇಗೆ ಮಕ್ಕಳನ್ನು ನೋಡಿದ್ದೀರೋ, ಅಪ್ಪ ಹೇಳ್ಕೋತಾರೆ ಜೋರಾಗಿ, ಇವನ್ನ ಹುಟ್ಟದಾಗಿನೇ ನೋಡಿದ್ದೀನಿ ಇವನ್ನ ಅಂತನಲ್ವಾ. ನೆನಪಿಟ್ಕೊಳ್ಳಿ, ಅವನು ಹುಟ್ಟದಾಗಿನೇ ನಿಮ್ಮನ್ನು ನೋಡ್ತಾ ಇದ್ದಾನೆ. ನಿಮಗೇನು ಸೀನಿಯಾರಿಟಿ ಜಾಸ್ತಿ ಇಲ್ಲ. ಯಾವತ್ತು ನೀವು ಅವ್ನು ಹುಟ್ಟಿದ್ನೋ ಅವತ್ತೇ ನೀವು ತಂದೆ ತಾಯಿ ಆದದ್ದು. ನಿಮ್ಮನ್ನು ನೋಡ್ತಾ ಇದ್ದ ನಿಮಗೆ ಬೇರೆ ಕೆಲಸ ಇತ್ತು, ಅವ್ನು ನೋಡೋದಲ್ದೇನೆ ಅವ್ರಿಗೆ ಅದೊಂದೇ ಕೆಲಸ ಆಗಿತ್ತು ನಿಮ್ಮ ನೋಡೋದು. ಮಕ್ಕಳು ತುಂಬ ಅಪ್ಪ ಅಮ್ಮನ ಗಮನಿಸ್ತಾ ಇರ್ತಾರೆ. ದಿನ ಅಪ್ಪ ಆಫೀಸಿಂದ ಪೆನ್ಸಿಲ್ ತರೋದನ್ನು ನೋಡಿದವನು ಅಂದ್ಕೊಂಡ, ಅಪ್ಪ ಆಫೀಸಿಂದ ತರೋದನ್ನು ಶಾಲೆಯಿಂದ ಯಾಕೆ ತರಬಾರ್ದು ಅಂತ ಕಳ್ತನ ಮಾಡಿದ. ಆದ್ದರಿಂದ ಒಂದೇ ಪ್ರಾರ್ಥನೆ ನನಗೆ ಎಲ್ಲ ಪಾಲಕರಿಗೂ, ನೀವು ಮಾದರಿ ಆಗಬೇಕು ಮಕ್ಕಳಿಗೆ. ಎಂಥ ಮಾದರಿ? ಮಕ್ಕಳು ಅನುಸರಿಸಬಹುದಾದಂಥ ಮಾದರಿ ಆದರೆ ಅಪ್ಪ ಅಮ್ಮ ಆದದ್ದಕ್ಕೆ ಸಾರ್ಥಕ ಆಗುತ್ತೆ. ಕೆಟ್ಟ ಮಾದರಿಗಳನ್ನು ಮಕ್ಕಳಲ್ಲಿ ಹಾಕೋದು ಬೇಡ. ಯಾಕಂದರೆ ನಾವು ಭಾಳ ವರ್ಷ ಇರಲ್ಲ, ಅವ್ರ ಮುಂದೆ ಭಾಳ ವರ್ಷ ಇರುವಂಥವ್ರು. ಆದ್ದರಿಂದ ಒಳ್ಳೆಯ ಮಾದರಿಗಳನ್ನು ಬಿಟ್ಟು ಹೋಗೋಣ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿ ಕರೆಸಿ.
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಗಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ಪಾದಕ್ಕೆ ನಮಿಸುವೇನ ಶಿವನ, ಪಾದಕ್ಕೆ ನಮಿಸುವೇನ. ಕಾಕಂಡಕಿ ಕೃಷ್ಣದಾಸರ ರಚನೆ, ಹಾಡಿದರೆ ಮುಕ್ತಾ ಮುಜುಮ್ದಾರ್.

ಬೆಳಗಾಗುವ ತನಕ ಕುಳಿತು ನೋಡು ನಿನ್ನ ತಿಳುವಳಿಕೆಯ ಜ್ಞಾನವನ್ನು. ಶಿಶುನಾಳ ಶರೀಫರ ರಚನೆ, ಹಾಡಿದರೆ ಎಂ ವೆಂಕಟೇಶ್ ಕುಮಾರ್.

ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಈಶ್ವರ್ ಕಮ್ಮಾರ್ ಅವರ ಒಂದು ರಚನೆ. ಓ ಗುರುವೇ, ನಿನ್ನ ಶ್ರೀಚರಣಗಳಿಗೆ ನಮಿಸುವೆನು 100 ಬಾರಿ. ವೃಂದಗಾನದಲ್ಲಿ

ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಆಕಾಶವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
1: ಅನುಭವ ಮತ್ತು ಅನುಭಾವ ಈ ಎರಡೂ ಪದಗಳು ಒಂದೇ ಮೂಲದಿಂದ ಬಂದಿದ್ರೂ ಅವು ಒಂದೇ ಅಲ್ಲ. ಅನುಭವವು ಇಂದ್ರಿಯಗಳ ಮೂಲಕ ಹುಟ್ಟುತ್ತವೆ, ಆದರೆ ಅನುಭಾವವು ಮನಸ್ಸಿನ ಮೂಲಕ ಅರಳತ್ತೆ. ನಾವು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮೂಗಿನಿಂದ ವಾಸನೆ ಗ್ರಹಿಸ್ತೇವೆ, ನಾಲಿಗೆಯಿಂದ ರುಚಿಯನ್ನು ಸವಿತೀವಿ, ಚರ್ಮದಿಂದ ಸ್ಪರ್ಶವನ್ನು ಅನುಭವಿಸ್ತೀವಿ. ಹೀಗೆ ಹೊರ ಜಗತ್ತಿನ ಜೊತೆ ನಮ್ಮ ಸಂಪರ್ಕದಿಂದ ಉಂಟಾಗೋದು ಅನುಭವ. ಬದುಕಿನ ಸುಖ ದುಃಖ, ಗೆಲುವು ಸೋಲು, ಪ್ರೀತಿ ವಿರಹ ಇವೆಲ್ಲ ಅನುಭವಗಳು. ಆದರೆ ಪ್ರತಿಯೊಂದು ಅನುಭವನೂ ಅನುಭವ ಆಗೋದಿಲ್ಲ. ಒಂದು ಘಟನೆ ನಮ್ಮ ಮನಸ್ಸನ್ನು ತಟ್ಟಿ ನಮ್ಮೊಳಗೆ ಇಳಿದು ಚಿಂತನೆಗೆ ಕಾರಣವಾಗಿ ಬದುಕಿನ ಬಗ್ಗೆ ಹೊಸ ಅರಿವನ್ನು ಕೊಟ್ಟಾಗ ಅದು ಅನುಭವವಾಗತ್ತೆ. ಅನುಭವವು ಹೊರಗಿನಿಂದ ಬರುತ್ತೆ, ಅನುಭವ ಒಳಗಿನಿಂದ ಮೂಡುತ್ತೆ. ಮಳೆ ಎಲ್ಲರ ಮೇಲೂ ಒಂದೇ ರೀತಿ ಸುರಿಯುತ್ತೆ, ಆದರೆ ರೈತನಿಗೆ ಅದು

0: ಭರವಸೆ, ಕವಿಗೆ ಅದು ಕಾವ್ಯ, ವಿರಹಿಗೆ ಅದು ನೆನಪು. ಮಳೆ ಒಂದೇ ಅನುಭವ, ಆದರೆ ಅದರ ಅನುಭವ ಮಾತ್ರ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಅದರಿಂದ ಅನುಭವ ಮತ್ತು ಅನುಭಾವದ ನಡುವಿನ ವ್ಯತ್ಯಾಸವನ್ನು ಸಾಂದ್ರತೆಯ ಮೂಲಕ ಅರ್ಥ ಮಾಡಿಕೊಳ್ಬೋದು. ಅನುಭವ ಹಾಲಾದರೆ ಅನುಭಾವ ತುಪ್ಪದ ಹಾಗೆ. ಹಾಲನ್ನು ಕುದಿಸಿ, ಹೆಪ್ಪುಗಟ್ಟಿಸಿ, ಮಥಿಸಿ, ಬೆಣ್ಣೆ ತೆಗೆದು ಮತ್ತೆ ಕಾಯಿಸಿದಾಗ ಮಾತ್ರ ತುಪ್ಪ ಸಿಗುತ್ತೆ. ಹಾಗೆಯೇ ಅನುಭವಾನು ಮನಸ್ಸಿನೊಳಗೆ ಕುದಿದು, ಚಿಂತನೆಯ ಮೂಲಕ ಬಸಿದು, ಜೀವನದ ಅರ್ಥದ ಜೊತೆ ಬೆರೆತಾಗ ಅನುಭಾವ ಆಗತ್ತೆ. ಕಾಫಿಯ ಉದಾಹರಣೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳಬಹುದು. ಕಾಫಿ ಪುಡಿಯನ್ನು ನೀರಿನಲ್ಲಿ ಹಾಕಿದ ತಕ್ಷಣ ಅದರ ಸತ್ವ ಸಿಗಲ್ಲ. ಅದು ಕುದಿಬೇಕು, ಬಸಿಬೇಕು, ನಂತರ ಹಾಲು ಮತ್ತು ಸಕ್ಕರೆ ಬೆರೆತಾಗ ಅದರ ನಿಜವಾದ ರುಚಿ ಹೊರಗೆ ಬರುತ್ತೆ. ಹಾಗೆಯೇ ಜೀವನದ ಘಟನೆಗಳು ಕೇವಲ ಸಂಭವಿಸಿದರೆ ಸಾಕಾಗೋದಿಲ್ಲ, ಅವು ನಮ್ಮೊಳಗೆ ಕುದಿಯಬೇಕು. ಆಗಲೇ ಅವು ಅನುಭವದ ಸಿಹಿಯನ್ನು ಕೊಡುತ್ತೆ. ಇಂದು ಮನುಷ್ಯನಿಗೆ ಅನುಭವಗಳ ಕೊರತೆ ಇಲ್ಲ, ಆದರೆ ಅನುಭವಗಳ ಕೊರತೆ ಇದೆ. ನಾವು ಅನೇಕವನ್ನು ನೋಡ್ತೇವೆ, ಆದರೆ ಎಲ್ಲವನ್ನು ಅರಿಯೋದಿಲ್ಲ. ಅನೇಕವನ್ನು ಕೇಳ್ತೇವೆ, ಆದರೆ ಎಲ್ಲವನ್ನು ಮನಸ್ಸಿನೊಳಗೆ ಇಳಿಸಿಕೊಳ್ಳೋದಿಲ್ಲ. ಅದರಿಂದ ಬದುಕಿನ ಮೌಲ್ಯ ಅನುಭವಗಳ ಸಂಖ್ಯೆಯಲ್ಲಿ ಇಲ್ಲ, ಅವುಗಳಿಂದ ಹುಟ್ಟುವ ಅನುಭವದ ಸಾಂದ್ರತೆಯಲ್ಲಿದೆ. ಅನುಭವ ಬದುಕಿಗೆ ವ್ಯಾಪ್ತಿಯನ್ನು ಕೊಡುತ್ತೆ, ಅನುಭವವು ಬದುಕಿಗೆ ಆಳವನ್ನು ಕೊಡುತ್ತೆ. ಅನುಭವ ಕಣ್ ತೆರೆಸಿದ್ರೆ ಅನುಭವ ಅಂತಃಕರಣವನ್ನು ತೆರೆಸುತ್ತೆ. ಅದರಿಂದ ಅನುಭವ ಮತ್ತು ಅನುಭವ ಎರಡು ಬೇರೆ ಬೇರೆ ಸಂಗತಿ ಅಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳು. ಅನುಭವ ಅನ್ನೋದು ನಮ್ಮೊಳಗಿನ ಪೊರೆಯನ್ನ ಕಳಚಿ ಸಣ್ಣತನವನ್ನ ಬದಿಗಿಸ್ತು, ನಾನೇನು, ಯಾತಕ್ಕಾಗಿ, ನಾನು ನನ್ನ ಬದುಕಿನ ಸಾರ್ಥಕತೆ ಏನು, ಇವೆಲ್ಲವನ್ನ ಕಂಡುಕೊಳ್ಳುವ ಮಾರ್ಗ. ಅನುಭವವು ಕೇವಲ ಜ್ಞಾನವಲ್ಲ, ಅದು ಜ್ಞಾನವನ್ನ ಮೀರಿ ಬದುಕಿನ ಸತ್ಯವನ್ನು ಸ್ಪರ್ಶಿಸುವ ಸ್ಥಿತಿ. ಪುಸ್ತಕಗಳು ಮಾಹಿತಿಯನ್ನು ನೀಡಬಹುದು, ಗುರುಗಳು ಮಾರ್ಗವನ್ನು ತೋರಿಸಬಹುದು, ಆದರೆ ಅನುಭವವನ್ನು ಯಾರೂ ಕೊಡೋದಿಲ್ಲ. ಅದನ್ನು ಪ್ರತಿಯೊಬ್ಬರೂ ತಮ್ಮ ಬದುಕಿನ ಮೂಲಕವೇ ಸಂಪಾದಿಸಬೇಕು. ಅನುಭವ ಹೊಂದಿದ ವ್ಯಕ್ತಿಯ ಮಾತುಗಳಲ್ಲಿ ಬರೀ ಶಬ್ದಗಳಿರೋದಿಲ್ಲ, ಬದುಕಿನ ಸತ್ಯದ ಪ್ರತಿಧ್ವನಿ ಇರುತ್ತೆ. ಆದ್ದರಿಂದನೇ ಕೆಲವು ಸರಳ ಮಾತುಗಳು ಕೂಡ ನಮ್ಮ ಹೃದಯವನ್ನು ಆಳವಾಗಿ ತಟ್ಟತ್ತೆ. ಅನುಭವ ಮನುಷ್ಯನಲ್ಲಿ ವಿನಯವನ್ನ ಬೆಳೆಸುತ್ತೆ, ಅಹಂಕಾರವನ್ನ ಕರಗಿಸುತ್ತೆ, ಪರರ ನೋವನ್ನು ತನ್ನದಾಗಿ ಕಾಣುವ ಹೃದಯವನ್ನ ರೂಪಿಸುತ್ತೆ. ಅನುಭವಗಳು ನಮ್ಮನ್ನು ಕಾಲದೊಟ್ಟಿಗೆ ದೊಡ್ಡವರನ್ನಾಗಿಸಿದ್ರೆ ಅನುಭವವು ನಮ್ಮನ್ನ ಮಾನವೀಯತೆಯ ಜೊತೆಗೆ ಪ್ರಬುದ್ಧರನ್ನಾಗಿಸುತ್ತೆ. ಮನುಷ್ಯನ ಮಹತ್ವವನ್ನ ಅವನು ಎಷ್ಟು ಅನುಭವಗಳನ್ನು ಹೊಂದಿದ್ದಾನೆ ಅನ್ನೋದ್ರಿಂದ ಅಳೆಯೋದಿಲ್ಲ, ಆ ಅನುಭವಗಳಿಂದ ಎಷ್ಟು ಪ್ರಜ್ಞೆ, ಕರುಣೆ ಮತ್ತು ವಿವೇಕವನ್ನ ಬೆಳೆಸಿಕೊಂಡಿದ್ದಾನೆ ಎಂಬುದರಿಂದ ಅಳಿಯಲಾಗುತ್ತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ರೈತರಿಗೆ ಸಲಹೆ.
1: ಅಡಿಕೆಗೆ ಬರುವ ಅನೇಕ ರೋಗಗಳಲ್ಲಿ ಕೊಳೆ ರೋಗ ಅತಿ ಮುಖ್ಯವಾಗಿದ್ದು ಶೇಕಡ 30-100 ಇಳುವರಿ ಕಡಿಮೆಯಾಗಿದೆ. ಈ ಕೊಳೆ ರೋಗದ ಹತೋಟಿಗಾಗಿ ಕೊಟ್ಟೆ ಕಟ್ಟುವುದು ವಾಡಿಕೆ. ಮೊದಲು ಈ ಕೊಟ್ಟೆಗಳನ್ನು ಅಡಿಕೆ ಹಾಳೆಗಳಿಂದ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚಿನ ಸಂಶೋಧನೆಗಳಿಂದ ಪ್ಲಾಸ್ಟಿಕ್ ಹಾಳೆಗಳಿಂದ ಮಾಡಿದ್ದ ಕೊಟ್ಟೆಗಳು ಹೆಚ್ಚು ಪರಿಣಾಮಕಾರಿಯಾಗಿದ್ದು ಮಳೆಗಾಲದ ಮುನ್ಸೂಚನೆ ದೊರೆತಾಕ್ಷಣ ಕಟ್ಟುವುದರಿಂದ ರೋಗವನ್ನು ಸಾಕಷ್ಟು ಮಟ್ಟಿಗೆ ನಿರ್ವಹಿಸಬಹುದಾಗಿದೆ. ಸಕಾಲದಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದ ಕೊಟ್ಟೆಗಳ ಉಪಯೋಗ ದುಬಾರಿ ಎನಿಸಿದರೂ ಹೆಚ್ಚಾದ ಇಳುವರಿಯಲ್ಲಾಗುವ ಲಾಭದಿಂದ ರೈತರಿಗೆ ಇದರ ಉಪಯೋಗ ಸೂಕ್ತವೆಂದು ತಿಳಿದು ಬಂದಿದೆ. ಪ್ಲಾಸ್ಟಿಕ್ ಕೊಟ್ಟೆಗಳನ್ನು ಮುಂಗಾರು ಪ್ರಾರಂಭವಾಗುವ ಮೊದಲೇ ಮರಗಳ ಸಿಂಗಾರಕ್ಕೆ ಕಾಯಿ ಗೊಂಚಲುಗಳಿಗೆ ಕಟ್ಟಿ ತುದಿಯನ್ನು ಮರಕ್ಕೆ ಎಳೆದು ಕಟ್ಟುವುದು ಹಾಗೂ ಕೊಟ್ಟೆಯ ಕೆಳಭಾಗದಲ್ಲಿ ಗಾಳಿಯಾಡುವ ಹಾಗೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು. ಶೇಕಡ 1 ಬೋರ್ಡೋ ದ್ರಾವಣ ಅಥವಾ ಶೇಕಡ 3 ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಮುಂಗಾರಿನ ಪ್ರಾರಂಭದಲ್ಲಿ 1 ಮತ್ತು 40-50 ದಿನಗಳ ಅಂತರದಲ್ಲಿ 2 ಸುಳಿ ಮತ್ತು ಹೂಗೊಂಚಲು ಮತ್ತು ಕಾಯಿಗಳಿಗೆ ಚೆನ್ನಾಗಿ ತೊಯ್ಯುವಂತೆ ಸಿಂಪಡಣೆ ಮಾಡಬೇಕು. ಅಥವಾ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ 72 WP 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಅಥವಾ ಪೊಟ್ಯಾಷ್

0: ಸೋಡಿಯಂ ಪಾಸ್ಪೋನೇಟ್ ಅನ್ನು 2-3 ಬಾರಿ 30 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ವೈಜ್ಞಾನಿಕವಾಗಿ 100 ಲೀಟರ್ ಬೋರ್ಡೋ ದ್ರಾವಣವನ್ನು ತಯಾರಿಸುವ ವಿಧಾನ ಹೇಗೆಂದರೆ, 1 ಕಿಲೋಗ್ರಾಂ ತುತ್ತೆ ಹಾಗೂ 1 ಕಿಲೋಗ್ರಾಂ ಸುಣ್ಣವನ್ನು ಪ್ರತ್ಯೇಕವಾಗಿ 50 ಲೀಟರ್ ನೀರಿನಲ್ಲಿ ಫೈಬರ್ ಪಾತ್ರೆಗಳಲ್ಲಿ ಚೆನ್ನಾಗಿ ಬೆರೆಸಬೇಕು. ನಿಧಾನವಾಗಿ ಪಾತ್ರೆಗಳಲ್ಲಿರುವ ಈ 2 ದ್ರಾವಣವನ್ನು ಕಟ್ಟಿಗೆ ಕೋಲಿನಿಂದ ತಿರುವುತ್ತಾ 3ನೆಯ ಪಾತ್ರೆಗೆ ಒಟ್ಟಿಗೆ ಸುರಿಯಬೇಕು. ಈ 2 ದ್ರಾವಣವನ್ನು 5-10 ನಿಮಿಷಗಳ ಕಾಲ ಕಲಕುತ್ತಾ ಸಮ ಪ್ರಮಾಣದಲ್ಲಿ ಮಿಶ್ರಣವಾಗುವಂತೆ ಕಾಳಜಿಯನ್ನು ವಹಿಸಬೇಕು. ಬೋರ್ಡೋ ದ್ರಾವಣದ ರಸಸಾರವು ತಟಸ್ಥದಿಂದ ಪ್ರತ್ಯಾಮ್ಲದ ಮಟ್ಟದವರೆಗೆ ಇದ್ದರೆ ಕೊಳೆ ರೋಗವು ಉತ್ತಮವಾಗಿ ಹತೋಟಿಗೆ ಬರುವುದೆಂದು ಪ್ರಾಯೋಗಿಕವಾಗಿ ದೃಢೀಕರಿಸಲಾಗಿದೆ. ಬೋರ್ಡೋ ದ್ರಾವಣದ ರಸಸಾರವನ್ನು ಪರೀಕ್ಷಿಸಲು ಹೊಸದಾದ ಬ್ಲೇಡ್ ಅಥವಾ ಹರಿತವಾದ ಚಾಕು ಕತ್ತಿಯನ್ನು ದ್ರಾವಣದಲ್ಲಿ ಅದ್ದಬೇಕು. ತದನಂತರ ಇದನ್ನು 5 ನಿಮಿಷಗಳವರೆಗೆ ಸೂರ್ಯನ ಬಿಸಿಲಿಗೆ ಒಡ್ಡಬೇಕು. ತಾಮ್ರದ ಕಲೆಗಳು ಈ ಬ್ಲೇಡ್ ಅಥವಾ ಕತ್ತಿಯ ಮೇಲೆ ಕಂಡುಬಂದಲ್ಲಿ ಸುಣ್ಣದ ತಿಳಿನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಬೆರೆಸುತ್ತಾ ಕಂದು ಬಣ್ಣದ ತಾಮ್ರದ ಕಲೆಗಳು ಕಂಡುಬರದ ಹಾಗೆ ರಸಸಾರವನ್ನು ತಟಸ್ಥಕ್ಕೆ ಹತ್ತಿರವಿರುವಂತೆ ಹೊಂದಿಸಬೇಕು. ವೈಜ್ಞಾನಿಕವಾಗಿ ರಸಸಾರವನ್ನು ಪರೀಕ್ಷಿಸಲು ಲಿಟ್ಮಸ್ ಪೇಪರನ್ನು ಕೂಡ ಬಳಸಬಹುದು. ಇವುಗಳಲ್ಲಿ ಗಮನದಲ್ಲಿಡಬೇಕಾದ ಪ್ರಮುಖ ಅಂಶ ಏನೆಂದರೆ, ಉತ್ತಮ ಗುಣಮಟ್ಟದ ತುತ್ತೆ ಹಾಗೂ ಸುಣ್ಣವನ್ನು ಅಧಿಕೃತ ಮಾರಾಟಗಾರರಿಂದಲೇ ಪಡೆಯಬೇಕು. ಬೋರ್ಡೋ ದ್ರಾವಣವನ್ನು ತಯಾರಿಸಿದ 3-4 ಗಂಟೆಗಳ ಒಳಗಾಗಿ ಬಳಕೆಯನ್ನು ಮಾಡಬೇಕು. ಸಿಂಪಡಣೆ ಪರಿಣಾಮಕಾರಿಯಾಗಲು ಕನಿಷ್ಠ 2-3 ಗಂಟೆ ಮಳೆರಹಿತ ವಾತಾವರಣವಿರಬೇಕು. ಬೋರ್ಡೋ ದ್ರಾವಣದ ಸಿಂಪಡಣೆಯನ್ನು ಮುಂಗಾರಿನ ಮುನ್ಸೂಚನೆ ದೊರೆತಾಕ್ಷಣ ಮೊದಲ ಸಿಂಪಡಣೆಯಾಗಿ ಕೊಡುವುದು ಅತ್ಯವಶ್ಯಕ. ತದನಂತರ ರೋಗಪೀಡಿತ ಪ್ರದೇಶಗಳಲ್ಲಿ ಪ್ರತಿ 40-50 ದಿನಗಳ ಅಂತರದಲ್ಲಿ ಪುನಃ 2 ಬಾರಿ ಪುನರಾವರ್ತಿಸಬೇಕು. ಅಡಿಕೆಯ ಪ್ರತಿಯೊಂದು ಸಿಂಗಾರ ಗೊನೆಗಳು ಈ ದ್ರಾವಣದಿಂದ ಚೆನ್ನಾಗಿ ತೊಯ್ಯುವಂತೆ ನೋಡಿಕೊಳ್ಳಬೇಕು. ಬೋರ್ಡೋ ದ್ರಾವಣ ಸಿಂಪಡಿಸುವುದು ತಡವಾದಲ್ಲಿ 100 ಗ್ರಾಂ ಸಕ್ಕರೆ ಅಥವಾ ಬೆಲ್ಲ ಪ್ರತಿ 100 ಲೀಟರ್ ದ್ರಾವಣಕ್ಕೆ ಬೆರೆಸುವುದರಿಂದ ದ್ರಾವಣ ಕೆಡದಂತೆ 1 ದಿನದಷ್ಟು ಬಳಕೆ ಸಮಯ ಮುಂದೂಡಬಹುದು. ಈ ಬೋರ್ಡೋ ದ್ರಾವಣವನ್ನು ಇತರೆ ಯಾವುದೇ ಶಿಲೀಂದ್ರನಾಶಕ ಅಥವಾ ಕೀಟನಾಶಕಗಳೊಡನೆ ಬೆರೆಸುವುದು ಸೂಕ್ತವಲ್ಲ.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನೆ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಶ್ರೀಕೃಷ್ಣ ಶ್ರೀಪಾದ ಶ್ರೀವರದ ಶೌರಿ ಎನ್ ಕೆ ಅವರ ರಚನೆ, ಹಾಡಿದರೆ ಅನುರಾಧ ಧಾರೀಶ್ವರ್.

ಮುಂದೆ ಕೇಳಿ ಪುರಂದರದಾಸರ ಒಂದು ಕೃತಿ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿ ತಂದಿದೆ, ಹಾಡಿದರೆ ವಿದ್ಯಾಭೂಷಣ.

ಗಾನಸುದ್ದಿ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಕನಕದಾಸರ ಒಂದು ರಚನೆ, ತನು ನಿನ್ನದು ಜೀವನ ನಿನ್ನದು ರಂಗ, ಹಾಡಿದರೆ ಎಂ ಬಾಲಮುರುಳಿಕೃಷ್ಣ.

ಉಡುಪಿ ಇದು, ಉಡುಪಿ ಗೀತಾಚಾರ್ಯರ ಕ್ಷೇತ್ರವಿದು. ವಿಜಯ ನರಸಿಂಹ ಅವರ ರಚನೆ, ಹಾಡಿದರೆ ವಿ ಕೆ ಸುಮಿತ್ರಾ.

ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಒಂದು ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ, ಸಮಯ 7:02 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ದೇಶಕ್ಕೆ ದಾರಿ ತೋರಿಸುತ್ತಿರುವ ಕರ್ನಾಟಕದ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ರಾಜ್ಯ ಸರ್ಕಾರದ್ದು. ಜಾತಿ ಧರ್ಮ ಭಾಷೆ ಮತ್ತು ಪ್ರದೇಶದ ತಾರತಮ್ಯಗಳನ್ನು ಮೀರಿ ಪ್ರತಿ ಕನ್ನಡಿಗನೂ ಕರ್ನಾಟಕದ ಬೆಳವಣಿಗೆಯಲ್ಲಿ ಪಾಲುದಾರನಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ

0: ಚಿಕ್ಕಮಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆ ಆಲಿಸಲು ಹೊಸದಾಗಿ ಪ್ರಜಾಸೇವಾ ಇಲಾಖೆ ಸೃಷ್ಟಿಸಲಾಗಿದೆ. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಮತ್ತು ಮೂರನೆಯ ಶನಿವಾರ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ಬಳಿಕ ಹೋಬಳಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸಲಾಗುವುದು. ಜೊತೆಗೆ ಪ್ರತಿ ಶಾಸಕರು ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ, ಸಾಮಾಜಿಕ ನ್ಯಾಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆ ಜೊತೆಗೆ ರಾಜ್ಯವನ್ನು ಮಾದರಿ ರಾಜ್ಯವಾಗಿ ಮಾಡುವ ಸಂಕಲ್ಪ ರೂಪಿಸಲಾಗಿದೆ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದು ಪರಿಸ್ಥಿತಿಯ ಗಂಭೀರತೆ ಅರಿತು ಕುಡಿಯುವ ನೀರು, ಮೇವು ಮತ್ತು ಅಗತ್ಯ ಪರಿಹಾರ ನೀಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ಅಪ್ಪಟ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. ಬೆಳಗಾವಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆಯು ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರ 7 ಜನರು ಆಂಗ್ಲರ ಬಂದೂಕುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಂದಗಡದಲ್ಲಿ ನೇಣುಗಂಬಕ್ಕೇರಿದ ಅಪ್ರತಿಮ ದೇಶಭಕ್ತರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು, ವೀರಮರಣವನ್ನಪ್ಪಿದ್ದು ಜನವರಿ 26ರಂದು ಎಂದು ಸ್ಮರಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತೊಬ್ಬ ಮಹನೀಯರು ಗಂಗಾಧರ ದೇಶಪಾಂಡೆ, ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದು ಗುರುತಿಸಿಕೊಂಡಿದ್ದ ದೇಶಪಾಂಡೆಯವರ ಕೊಡುಗೆ ಅಪಾರ ಎಂದರು. ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಸೋದರತ್ವದ ಭಾವೈಕ್ಯತೆಯ ಜೀವನ ಈ ಜಿಲ್ಲೆಯಲ್ಲಿ ಕಾಣಬಹುದು ಹಾಗೂ ಬಸವಾದಿ ಶರಣರ ನಾಡು, ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪ ನಮ್ಮ ಜಿಲ್ಲೆಯಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಹೊಸದಾಗಿ ನೇಮಕಗೊಂಡಿರುವ 76 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿಡಿಒಗಳಿಗೆ ಆಗಸ್ಟ್ 1ರಂದು ಖುದ್ದು ಪ್ರಮಾಣ ಪತ್ರ, ನೇಮಕಾತಿ ಪತ್ರ ವಿತರಿಸಿದ್ದು, ಶ್ರದ್ದೆ ಮತ್ತು ಪ್ರಾಮಾಣಿಕತೆಯ ಪ್ರಮಾಣ ವಚನ ಬೋಧಿಸಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದ 80 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಮುಂಬರ್ತಿ ನೀಡಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸದಾಗಿ 1,400 ಹುದ್ದೆಗಳ ಭರ್ತಿಗೆ ಶೀಘ್ರವೇ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಹಾಸನ ವಿಮಾನ ನಿಲ್ದಾಣ, ಐಐಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ನೂತನ ಕಟ್ಟಡ ಹಾಗೂ ಜಿಲ್ಲೆಯಲ್ಲಿ ನಿಂತಿರುವ ಹಾಗೂ ಮಂದಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮವಹಿಸಿ ಕೆಲಸ ಮಾಡುವುದಾಗಿ ಅಬಕಾರಿ ಖಾತೆ ಸಚಿವರಾದ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ಥಿಕ ಸಮಸ್ಯೆ ಇದ್ದಲ್ಲಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಪಕ್ಷಭೇದ ಬೇಡ. ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಐಐಟಿ ಸ್ಥಾಪನೆಗೆ ನಡೆಯುವ ಹೋರಾಟಕ್ಕೆ ಕೈಜೋಡಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಂದಾಣಿಕೆಯಿಂದ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇದ್ದಾರೆ. ಹಾಗಾಗಿ ನಮ್ಮ ದೇಶ ಬೆಳೆಯಬೇಕಾಗಿದೆ. ವಿಶೇಷವಾಗಿ ಯುವಕರು ಬುದ್ಧ ಬಸವ ಅವರ ಹಾದಿಯಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು

0: ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಅವರು ಮಾತನಾಡಿದರು. ಭಾರತವು ಜಿಡಿಪಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇವತ್ತು ದೇಶದಲ್ಲಿ ಶೇಕಡಾ 40ರಷ್ಟು ಆಸ್ತಿ ಹೊಂದಿದ್ದಾರೆ. ಸುಮಾರು 9 ಕೋಟಿ ಜನರು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಆದರೆ 4.5 ಕೋಟಿ ಜನ ಮಾತ್ರ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ. ಅರ್ಹ ತೆರಿಗೆದಾರರು ನಿಯಮಾನುಸಾರ ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸಿದರೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಪ್ರತಿ ಸಂಘದ ಚಟುವಟಿಕೆಗಳಿಗಾಗಿ ವಾರ್ಷಿಕ 10 ಲಕ್ಷ ಅನುದಾನ ಮಂಜೂರು ಮಾಡಲಾಗುವುದು ಎಂದು ನುಡಿದರು. ಹೊಸದಾಗಿ 1,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಬದ್ದವಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೊಂದಿಗೆ ಶೀಘ್ರದಲ್ಲಿ ಸಮಾಲೋಚನೆ ನಡೆಸಿ ಶಿವಮೊಗ್ಗದಲ್ಲಿಯೇ ಭವ್ಯ ಸಮಾರಂಭವನ್ನು ಆಯೋಜಿಸಲಾಗುವುದು ಎಂದು ಅವರು ನುಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಆರಂಭಿಸಿರುವ ವಿಜನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನವನ್ನು ಶಿಕ್ಷಣದೊಂದಿಗೆ ಸಮರ್ಪಕವಾಗಿ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕರಾವಳಿ ಪ್ರದೇಶದ ಯುವಕರ ಭವಿಷ್ಯಕ್ಕೆ ಪೂರಕವಾಗಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಲ್ನಾಡ್ ಟೂರಿಸಂ ಕಾರ್ಪೊರೇಷನ್ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿ ಮಾತನಾಡಿದ ಅವರು, ರೈತರು, ಯುವಕರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜನರಿಗೆ ಪೂರಕವಾಗಿ ಸರ್ಕಾರ 100 ದಿನಗಳ 10 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ರೈತ ಮಿತ್ರ ಯೋಜನೆಯಡಿ 1 ಹೆಕ್ಟೇರ್ ವರೆಗೆ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮೊತ್ತದಲ್ಲಿ ಶೇಕಡಾ 50ರಷ್ಟು ಸಬ್ಸಿಡಿ ನೀಡಲಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಮಳೆ ಜೂನ್ ಮಾಹೆಯಿಂದ ಪ್ರಸ್ತುತ ದಿನಾಂಕದವರೆಗೆ ವಾಡಿಕೆಯ ಮಳೆ 218 ಮಿಲಿಮೀಟರ್ ಇದ್ದು, ವಾಸ್ತವಿಕವಾಗಿ ಈವರೆಗೂ 156 ಮಿಲಿಮೀಟರ್ ಮಳೆಯಾಗಿದ್ದು, ಶೇಕಡಾ 29ರಷ್ಟು ಮಳೆ ಜಿಲ್ಲೆಯಾದ್ಯಂತ ಕೊರತೆ ಇರುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರುತುಗಳೀಗ NS ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕೇಳಿ ಬಾಬಾ ಓ ಬೆಳಕೆ, ಹಾಡಿದರೆ ಸುಲೋಚನಾ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಬಾರಿ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಿಕಾ, ಹಾಡಿದರೆ ಸಿ ಅಶ್ವಥ್.

ಮುಂದೆ ಕೇಳಿ. ಯಾವುದೀ ಹೊಸ ಸಂಚು ಎದೆಯಂಚಿನಲ್ಲಿ ಮಿಂಚಿ ಹಾಡಿದರೆ ಸುಲೋಚನಾ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
2: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ.

ಶ್ರೋತೃಗಳಿಂದ ಸಾಯಂಕಾಲ 5 ಗಂಟೆಗೆ ಇತ್ತೀಚೆಗೆ ನಿಧನರಾದ ಅಂಕೋಲಾದ ನಿವೃತ್ತ ಪ್ರಾಂಶುಪಾಲರು, ಶಿಕ್ಷಣ ತಜ್ಞರು, ಲೇಖಕರಾದ ವಿಠಲ್ ಗಾಂವಕರ್ ಅವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದ್ದೀರಿ. ಸಾಯಂಕಾಲ 6:50ಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮಕ್ಕೆ ಸನ್ಮಾನಿಯಲ್ಲಿ ಯಕ್ಷಗಾನದ ಹಾಡುಗಳು, ಪ್ರಸಂಗ ಸುಧನ್ವ ಮೋಕ್ಷ. ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಸಮಯ 7:34. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೃಢ ಸಂಕಲ್ಪ, ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಸೂರ್ಯಪಥ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ವಾರ್ತೆಗಳ ವಿವರ: ದೇಶ ನಿನ್ನೆ ತನ್ನ 80th ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು. ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದಿಂದ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದರು. ದೊಡ್ಡ ಕನಸುಗಳು ಮತ್ತು ದೃಢ ಸಂಕಲ್ಪಗಳು ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಯುವ ಜನರು ಮತ್ತು ಮಹಿಳೆಯರ ಸಬಲೀಕರಣ ಅತ್ಯಗತ್ಯ ಎಂದ ಪ್ರಧಾನಿ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಅಭ್ಯರ್ಥಿಗಳಿಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು. ಇದರ ಜೊತೆಗೆ ಮುಂಬರುವ 1 ವರ್ಷದಲ್ಲಿ ಒಟ್ಟು 1 ಕೋಟಿ ಯುವಕ ಯುವತಿಯರಿಗೆ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ತರಬೇತಿ ನೀಡಲು ಸರ್ಕಾರ

0: ನಿರ್ಧರಿಸಿದೆ ಎಂದು ಅವರು ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸುವ ವಿಚಾರವನ್ನು ರಾಜಕೀಯ ಸಂಘರ್ಷವನ್ನಾಗಿ ಮಾಡದೆ ಎಲ್ಲಾ ಪಕ್ಷಗಳು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪುಕೋಟೆಯ ಆವರಣದಿಂದ ದೇಶವನ್ನು ಉದ್ದೇಶಿಸಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾತನಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಹಿಳೆಯರನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬಂದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ದೇಶದ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಶೀಘ್ರದಲ್ಲೇ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭಾರತದ ನೀತಿಗಳನ್ನು ರೂಪಿಸುವಲ್ಲಿ ಮಹಿಳೆಯರಿಗೆ ತಮ್ಮ ಕೊಡುಗೆ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಅವರು ಹೇಳಿದರು. ಕೇಂದ್ರ ಸಹಕಾರ ಸಚಿವರಾದಂತಹ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಅಳ್ವಾರ್ನ ಸರಸ್ ಡೈರಿ ಸಂಕೀರ್ಣದಲ್ಲಿ ನೂತನ ಡೈರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿವಿಧ ಹಾಲು ಒಕ್ಕೂಟಗಳ ಡೈರಿ ಸಂಸ್ಕರಣಾ ಘಟಕಗಳು ಹಾಗೂ ಜಾನುವಾರುಗಳ ಮೇವಿನ ಘಟಕಗಳನ್ನು ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಸ್ಥಾನದ 17 ಜಿಲ್ಲೆಗಳಲ್ಲಿ ಒಟ್ಟು 6,262 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಾಗುವುದು. ಉದ್ಯೋಗ ಉತ್ಸವದ ಅಂಗವಾಗಿ ಹೊಸದಾಗಿ ನೇಮಕಗೊಂಡ 10,500ಕ್ಕೂ ಅಧಿಕ ಸಿಬ್ಬಂದಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಹೊಸ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ರಚನೆಯನ್ನು ಸಚಿವರು ಘೋಷಣೆ ಮಾಡಲಿದ್ದಾರೆ. ವಿವಿಧ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಆರ್ಥಿಕ ನೆರವನ್ನು ವರ್ಗಾಯಿಸಲಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಇದರಲ್ಲಿ ಸೇರಿದ್ದಾರೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದಂತಹ ಸೂರ್ಯಪಥ ತಿರಂಗ ಜಾಗತಿಕ ರಿಲೇ ನಿನ್ನೆ ಮುಕ್ತಾಯಗೊಂಡಿದ್ದು, ಪೂರ್ವದಲ್ಲಿ ಫಿಜಿಯಿಂದ ಪಶ್ಚಿಮದಲ್ಲಿರುವಂತಹ ಅಮೆರಿಕದವರೆಗೆ 54 ದೇಶಗಳು ಹಾಗೂ ವಿವಿಧ ಕಾಲಮಾನಗಳನ್ನು ದಾಟಿ ತನ್ನ ಪಯಣ ಪೂರ್ಣಗೊಳಿಸಿದೆ. ಸೂರ್ಯಪಥ ತಿರಂಗ ಉಪಕ್ರಮವನ್ನು ಹರ್ಗರ್ ತಿರಂಗ ಅಭಿಯಾನದ ಅಂಗವಾಗಿ ಆಚರಣೆ ಮಾಡಲಾಯಿತು. ಫಿಜಿಯಲ್ಲಿರುವಂತಹ ಭಾರತೀಯ ಹೈಕಮಿಷನ್ನಿಂದ ಆರಂಭಗೊಂಡಂತಹ ರಿಲೇ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ತಿರಂಗಾದ ಸ್ಫೂರ್ತಿಯನ್ನು ಹೊತ್ತು ಸಾಗಿತು. ಈ ಮೂಲಕ ವಿಶ್ವದಾದ್ಯಂತ ಇರುವ ಭಾರತೀಯ ಸಮುದಾಯ ಹಾಗೂ ಭಾರತದ ಸ್ನೇಹಿತರನ್ನು ಒಗ್ಗೂಡಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿಯಲ್ಲಿ ಧ್ವಜಾರೋಹಣದೊಂದಿಗೆ ರಿಲೇ ಸಮಾಪ್ತಿಯಾಯಿತು. ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ರಿಲೇ ಗುರುತಿಸಿದ್ದು, ಭಾರತದ ರಾಷ್ಟೀಯ ಸ್ಫೂರ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿ ಅದರ ಶಾಶ್ವತ ಪರಂಪರೆಯನ್ನು ಸ್ಮರಿಸಲಾಯಿತು. ರಿಲೇಗೆ ವಿದೇಶಗಳಲ್ಲಿರುವಂತಹ ಭಾರತೀಯ ಸಮುದಾಯದ ಸದಸ್ಯರಿಂದ ಅಪಾರ ಪಾಲ್ಗೊಳ್ಳುವಿಕೆ ಮತ್ತು ಪ್ರಕ್ರಿಯೆ ವ್ಯಕ್ತವಾಗಿದ್ದು, ಭಾರತದ ಧ್ವಜದೊಂದಿಗೆ ಅವರಿಗಿರುವಂತಹ ಆಳವಾದಂತಹ ಭಾವನಾತ್ಮಕ ನಂಟನ್ನು ಇದು ಪ್ರತಿಬಿಂಬಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮತ್ತು ನಾಳೆ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದು, ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಉಪರಾಷ್ಟಪತಿಯವರು ಚೆಂಗಲ್ಪಟ್ಟುವಿನಲ್ಲಿ ನಡೆಯಲಿರುವಂತಹ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ನಾಗಾಲ್ಯಾಂಡ್, ಮಣಿಪುರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲರ ಮೊದಲ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮತ್ತು ಹಿಂದೂ ಮುನ್ನಾನಿ ಸಂಸ್ಥಾಪಕರಾದಂತಹ ದಿವಂಗತ ಕೆ ರಾಮಗೋಪಾಲನ್ ಅವರ ಚಿಂತನೆಗಳನ್ನು ಒಳಗೊಂಡಂತಹ ಇಕೋಸ್ ಆಫ್ ಎ ನ್ಯಾಷನಲಿಸ್ಟ್ ಮೈಂಡ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ನಾಳೆ ತಿರುವಾರೂರಿನಲ್ಲಿ ಜರುಗಲಿರುವಂತಹ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ದೂರಸಂಪರ್ಕ ಇಲಾಖೆ ಆಯೋಜನೆ ಮಾಡಿರುವಂತಹ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ಇಂದಿನಿಂದ 21ರವರೆಗೆ ಜರುಗಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕಾಗಿ ಐಟಿಸಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ

0: ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದು ಯುಜಿಸಿ ನೆಟ್ ಜೂನ್ 2026 ಸಿಎಸ್ಐಆರ್ ನೆಟ್ ಐಸಿಎಆರ್ ಅಖಿಲ ಭಾರತ ಪ್ರವೇಶ ಪರೀಕ್ಷೆ ಹಾಗೂ ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶ ಮತ್ತು ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಿದೆ. ಸಾಮಾಜಿಕ ಜಾಲತಾಣದಲ್ಲಿ ಎನ್ಟಿಎ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ. ಅಭ್ಯರ್ಥಿಗಳು ಎನ್ಟಿಎಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಸಂಸ್ಥೆ ಸಲಹೆ ನೀಡಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟಪತಿ ಭವನದಲ್ಲಿ ಸ್ವಾಗತ ಸಮಾರಂಭ ಆಯೋಜನೆ ಮಾಡಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಲೋಕಸಭಾಧ್ಯಕ್ಷರಾದಂತಹ ಓಂ ಬಿರ್ಲಾ, ಕೇಂದ್ರ ಸಚಿವರು, ರಾಜತಾಂತ್ರಿಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ವರ್ಷದ ಸ್ವಾಗತ ಸಮಾರಂಭದಲ್ಲಿ ಛತ್ತೀಸ್ಗಢ, ಗೋವಾ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲೆ ಹಾಗೂ ಸಂಸ್ಕೃತಿ, ಕಾಲಾತೀತ ಪರಂಪರೆ ಹಾಗೂ ಪಾಕ ಪದ್ಧತಿಯನ್ನು ಬಿಂಬಿಸಲಾಯಿತು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಉಪರಾಷ್ಟಪತಿ ಭವನದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಉಪರಾಷ್ಟಪತಿಯವರು, ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ನಿರಂತರ ಕಲಿಕೆಗೆ ಆದ್ಯತೆ ನೀಡುವಂತೆ, ಕುತೂಹಲವನ್ನು ಬೆಳೆಸಿಕೊಳ್ಳುವಂತೆ, ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಹೊಸ ಅವಕಾಶಗಳನ್ನು ಸ್ವೀಕರಿಸುವಂತೆ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಮಾನ ಮಹತ್ವ ನೀಡಬೇಕು ಎಂದು ಅವರು ತಿಳಿಸಿದರು. ನೆದರ್ಲ್ಯಾಂಡ್ಸ್ನಲ್ಲಿ ನಡೆದಂತಹ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಗ್ರೂಪ್ ಡಿ ಪಂದ್ಯದಲ್ಲಿ ಭಾರತ ನಿನ್ನೆ ವೇಲ್ಸ್ ತಂಡವನ್ನು 3-1 ಗೋಲುಗಳಿಂದ ಮಣಿಸಿದೆ. ಭಾರತದ ಪರವಾಗಿ ನಾಯಕ ಹರ್ಮನ್ಪ್ರೀತ್ ಸಿಂಗ್ 2 ಗೋಲುಗಳನ್ನು ಗಳಿಸಿದರೆ ಸಂಜಯ್ ರಾಣಾ 1 ಗೋಲನ್ನು ಗಳಿಸಿದರು. ವೇಲ್ಸ್ ಪರ ಸ್ಯಾಮ್ ವೆಲ್ಶ್ ಏಕೈಕ ಗೋಲನ್ನು ಗಳಿಸಿದರು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರು ನಿನ್ನೆ ನವದೆಹಲಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈ ಭಾರತ್ ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಸಂವಾದವನ್ನು ನಡೆಸಿದರು. ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸಾಮಾಜಿಕ ಸೇವೆಗೆ ಅವರು ನೀಡುತ್ತಿರುವ ಕೊಡುಗೆಗಳನ್ನು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೃಢ ಸಂಕಲ್ಪ, ಸಮರ್ಪಣಾ ಭಾವದಿಂದ ರಾಷ್ಟದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ದ ಭಾರತಕ್ಕೆ 3-1 ಗೋಲುಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಸ್ಗಳು. ಶ್ರೋತೃಗಳು, ಈಗ ಚಿತ್ರಗೀತೆಗಳು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಗೀತೆಗೆ ಶ್ರೀ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತವಿದೆ.

ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಕವಿರಾಜ್ ಬರೆದಿರುವ ಗೀತೆ. ಅಮರ್ ಚಿತ್ರಕ್ಕಾಗಿ ಈ ಗೀತೆಗೆ ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಕಾರವಾರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಆನಂತರ 8:15ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ದೆಹಲಿ ಕೇಂದ್ರದ ಸಹ ಪ್ರಸಾರ.

ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಗೌರವ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗಲಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಒಂದು ಕೈನಲ್ಲಿ ಅಗಿಯೋದು, ಒಂದು ಕೈನಲ್ಲಿ ನೀರು ತರೋದು, ಇವೆರಡೂ ಕೂಡ ಒಂದೇ ಸತಿ ಒಂದೇ ಕಾಲದಲ್ಲಿ ಆಗೋಲ್ಲ. ಇನ್ನು ಎರಡು ಕಾಲುಗಳಿವೆ. ಈ ಎರಡು ಕಾಲುಗಳು ಒಂದು ಅಡುಗೆ ಮನೆಗೆ ಹೋಗೋಣ, ಒಂದು ಮಲಗೋ ಕೋಣೆಗೆ ಹೋಗೋಣ ಹಾಗೆ ಯೋಚನೆ ಮಾಡಲ್ಲ. ಎರಡೂ ಕಾಲುಗಳದ್ದು ಒಂದೇ ಗುರಿ. ಹೀಗೆ ಎರಡು ಕಣ್ಣು, ಎರಡು ಕೈ, ಎರಡು ಕಾಲು ಎಲ್ಲವೂ ದ್ವೈತ, ಆದರೆ ಒಂದೇ ಗುರಿ ಅವುಗಳದ್ದು. ಅದೇ ಅದ್ವೈತ. ದ್ವೈತದಲ್ಲಿ ಅದ್ವೈತ ಕಾಣುವುದು ಹೀಗೆ: ಅನೇಕಗಳು ಏಕಕಾರಣಕ್ಕಾಗಿ ದುಡಿಯತ್ತೆ, ದ್ವೈತದಿಂದ ಅದ್ವೈತವು, ಅದ್ವೈತದೊಳ್ ದ್ವೈತ. ಚೈತನ್ಯ ಲೀಲೆ ಇದು ಅಂತಾರೆ. ಅಂದರೆ ವಿವಿಧತೆಯಲ್ಲಿ ಏಕತೆಗಳು ಕಾಣಸಿಗುತ್ತವೆ. ನಾವೆಲ್ಲ ಅನೇಕ ಜೀವಾತ್ಮರು. ಈ ಲಾಡು ಅಂತ ತಗೊಂಡ್ರೆ ಲಾಡು ಪರಮಾತ್ಮ. ನಾವೆಲ್ಲ ಜೀವಾತ್ಮ ಅಂದ್ರೇನು? ಆ ಕಾಳುಗಳು, ಲಾಡುವಿನ ಕಾಳುಗಳು. ಅಂದರೆ ಪರಮಾತ್ಮ ಏಕ ಅದ್ವೈತ, ದೇವನೊಬ್ಬ ನಾಮ ಹಲವು. ಹೀಗೆ ಅದ್ವೈತ ಸಿದ್ಧಿಗೆ, ಅಮರತ್ವ ಪ್ರಾಪ್ತಿಗೆ ದ್ವೈತ ಸಾಧನವಾಗತ್ತೆ. ಇದೇ ಬ್ರಹ್ಮವಸ್ತುವಿನ ಲೀಲೆ, ಚೈತನ್ಯ ಲೀಲೆ ಅಂತ ಇದ್ದಾರೆ ಡಿ ವಿ ಗುಂಡಪ್ಪನವರು.

ನಮಗೆ ಎರಡು ಕಣ್ಣುಗಳಿವೆ, ಅವು ಬೇರೆ ಬೇರೆ ಎರಡು ಚಿತ್ರಗಳನ್ನು ನೋಟಗಳನ್ನು ನೋಡೋದಿಲ್ಲ, ಒಂದೇ ಲಕ್ಷ್ಯದ ಮೇಲೆ ಗುರಿ ಇಟ್ಟು ಒಂದು ನೋಟವನ್ನು ತೋರುತ್ತವೆ. ಎರಡು ಕೈಗಳಿವೆ, ಈ ಕೈ ಒಂದು ಕೆಲಸ ಆ ಕೈ ಒಂದು ಕೆಲಸ ಪ್ರಯೋಜನ ಇಲ್ಲ, ಎರಡೂ ಕೈ ಸೇರಿ ಒಂದೇ ಕೆಲಸ ಮಾಡುತ್ತೆ, ಪೂರ್ತಿಯಾಗಿ ಶ್ರಮಿಸುತ್ತವೆ.

ಕ್ಷಮ್ಮ ನೀರ್ಗಲ್ಲ ಜೀವವೆನು ತೊಂದು, ಕ್ಷೀರವದು ಘೃತವಿಧದರೊಳಗೆನ್ನು ತೊಂದು. ನೀರಧಿ ಬ್ರಹ್ಮ ನೀರ್ಗಲ್ಲ ಜೀವವೆನು ತೊಂದು, ಕ್ಷೀರವದು ಘೃತವಿಧದರೊಳಗೆನ್ನು ತೊಂದು. ಕೀರು ಪರಮಾನ್ನವದು ದ್ರಾಕ್ಷಿಯಿದೆನುತ್ತೊಂದು, ಮೂರಿಂತು ಮತ ವಿವರ ಮಂಕುತಿಮ್ಮ. ಕೀರು ಪರಮಾನ್ನವದು ದ್ರಾಕ್ಷಿಯಿದೆನುತ್ತೊಂದು, ಮೂರಿಂತು ಮತ ವಿವರ ಮಂಕುತಿಮ್ಮ.

ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ಹಲವು ಮಹಾನುಭಾವರು ಹಲವು ರೀತಿಯಲ್ಲಿ ಅರ್ಥೈಸಿದ್ದಾರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿಯನ್ನು ಶಿವಯೋಗಿ ನೀರಧಿ ಅಂತನ್ನೋ ಪದವನ್ನು ಇಲ್ಲಿ ಬಳಸಿದ್ದಾರೆ. ಅಂದರೆ ಸಮುದ್ರ ಅದು ಬ್ರಹ್ಮನಿದ್ದಂತೆ, ಪರಮಾತ್ಮನಿದ್ದಂತೆ, ಅದರೊಳಗಿನ ಮಂಜುಗಡ್ಡೆ ನೀರ್ಗಲ್ಲು ಜೀವಾತ್ಮನಿದ್ದಂತೆ ಎಂಬುದು ಒಂದು ಪಂಗಡದವರ ವಾದ. ಅದು ಹಾಗಲ್ಲ, ಬ್ರಹ್ಮ ಪರಮಾತ್ಮ ಅಂದರೆ ಹಾಲು, ಜೀವಾತ್ಮ ಅನ್ನೋದು ಅದರ ಒಳಗಡೆಯೇ ಇರುವ ತುಪ್ಪ ಅನ್ನೋದು ಇನ್ನೊಂದು ಪಂಗಡದ ವಾದ. ಮೂರನೆಯ ಅಭಿಪ್ರಾಯದಂತೆ ಈ ಬ್ರಹ್ಮ ಪರಮಾತ್ಮ ಅನ್ನೋದು ಪರಮ ಅನ್ನವಿದ್ದಂತೆ, ಜೀವಾತ್ಮ ಅನ್ನೋದು ಅದರೊಳಗಿನ ದ್ರಾಕ್ಷಿಯಂತೆ ಅಂತ ಇನ್ನೊಂದು ಪಂಗಡದವರು ವಾದ. ಅಂದರೆ ಜೀವ ಬ್ರಹ್ಮರ ಸಂಬಂಧವನ್ನು, ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ಅವರವರು ಕಂಡಂತೆ ಲೋಕದಲ್ಲಿ ವಿವರಿಸಿದ್ದಾರೆ. ಎರಡೂ ಒಂದೇ ಅಂತಂದವರು ಇದ್ದಾರೆ, ಇಲ್ಲ ಅದೇ ಬೇರೆ ಇದೇ ಬೇರೆ ಅಂತಲೂ ಕಂಡಿದ್ದಾರೆ. ಅದು ಪ್ರಧಾನ, ಇದು ಅದಕ್ಕೆ ಅಧೀನ ಅಂತಾನೂ

0: ಇದ್ದಾರೆ. ಇವೆಲ್ಲ ಮತ ವಿವರಗಳು ಮಾತ್ರ, ಮತಭೇದಗಳಲ್ಲ, ಅಭಿಪ್ರಾಯ ಭೇದಗಳು ಮಾತ್ರ ಎಂದು ಡಿ ವಿ ಜಿಯವರು ಈ ಕಗ್ಗಭಾಗದಲ್ಲಿ ಅಭಿಪ್ರಾಯ ಪಡ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಶ್ರೋತೃಗಳೇ, ಇಂದು ಬೆಳಿಗ್ಗೆ 9:05 ಹಾಡಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದರೆ ನಮ್ಮ ದೂರವಾಣಿ ಸಂಖ್ಯೆ 0838 2 2 5 3 4 5 ಅಥವಾ ಮೊಬೈಲ್ ಸಂಖ್ಯೆ 9408024 2 4 9 7 4 0. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗಿಷ್ಟವಾದ ಗೀತೆಯನ್ನು ನೀವು ಹಾಡಬಹುದಾಗಿದೆ. ಇಂದು ಬೆಳಿಗ್ಗೆ 9:05 ನಿಮ್ಮ ನೆಚ್ಚಿನ ಹಾಡಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ.

ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ

ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಕಾರವಾರ. ಹಾಡಿಗೊಂದು ಗೀತೆ.

ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳಿಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ಮತ್ತೊಮ್ಮೆ ನಿಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡ್ತಾ ನಿಮ್ಮ ಕರೆಯನ್ನು ತೆಗೆದುಕೊಂಡು ನಿಮಗಿಷ್ಟವಾದ ಹಾಡನ್ನು ಕೇಳಿ ನಿಮಗಿಷ್ಟವಾದ ಹಾಡನ್ನು ಪ್ರಸಾರ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ಕೃಷ್ಣಾನಂದ್ ನಾಯ್ಕ್. ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನೀವೇನು ಮಾಡಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಆದರೂ ಕೂಡ ಇವತ್ತು ಮೊದಲನೇ ಸಲ ಕಾರ್ಯಕ್ರಮ ಕೇಳ್ತಾ ಇರೋ ಸಲುವಾಗಿ ನಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 08 2 2 5 3 4 5 ಅಥವಾ ಮೊಬೈಲ್ ಸಂಖ್ಯೆ 9 4 8 0 2 4 9 7 4 0. ಈ ಸಂಖ್ಯೆಗೆ ಕರೆ ಮಾಡಿ ನಿಮಗಿಷ್ಟವಾದ ಗೀತೆಯನ್ನು ಈ ಕಾರ್ಯಕ್ರಮದಲ್ಲಿ ನೀವು ಹಾಡಬಹುದಾಗಿದೆ. ಹಾಗೆಯೇ ನಿಮಗೋಸ್ಕರ ನಾವು ಕೂಡ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಹಾಗಾದರೆ ಬನ್ನಿ, ಒಂದು ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.

0: ಕಾರ್ಯಕ್ರಮದ ಮೊದಲನೇ ಕರೆ ಬರ್ತಾ ಇದೆ, ಯಾರದಂತ ನೋಡೋಣ. ಹಲೋ ಹಲೋ, ನಮಸ್ಕಾರ.
1: ನಮಸ್ಕಾರ ಸರ್, ಕಂಬಿಗವರು ಕಾರವಾರದಿಂದ.
0: ಯಾರು ಹೇಳಿ?
1: ಬಾಬು ಅಂಬಿಗ ಕಾರವಾರದಿಂದ.
0: ಬಾನು ಅಂಬಿಕ,
1: ಬಾಬು ಅಂಬಿಗ.
0: ಬಾನು ಅಂಬಿಕ, ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಹೇಳಿ, ಹೇಗಿದ್ರ?
1: ಚೆನ್ನಾಗಿದ್ದೇನೆ.
0: ಟೀ ಎಲ್ಲ ಆಯ್ತಾ?
1: ಟೀ ಎಲ್ಲ ಆಯ್ತು. ನಿನ್ನೆ 80ನೇ ಸ್ವಾತಂತ್ರ್ಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ.
0: ಮಾಡಿದ್ರ?
1: ಹೌದು. ಈಗ ಒಂದು ವಾರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸನಾತನ ಹಿಂದೂ ಇದಿದೆ, ವೇದಿಕೆ ಇದೆ. ಶಾಲೆಯಲ್ಲಿ ಮತ್ತೆ ಎಲ್ಲ ಕಡೆಗೆ ಪ್ಲಾಸ್ಟಿಕ್ ಧ್ವಜದ ಬಗ್ಗೆ ಭಾರಿ ಇದ್ ಮಾಡಿದೀವಿ ನಾವು, ವಿರೋಧ. ಪ್ರತಿ ಒಂದು ಶಾಲೆಗೆ ಹೋಗಿ ಮಕ್ಕಳನ್ನ ಒಂದು ಅವೇರ್ನೆಸ್ ಮಾಡಿದ್ದೇವೆ, ಪ್ಲಾಸ್ಟಿಕ್ ಅನ್ನು ಇದ್ ಮಾಡಬಾರ್ದು.
0: ಸರಿ ಸರಿ. ಹಲೋ ಹಲೋ, ಹಾಂ ಹಲೋ, ಪಲಂಬಿಕ್ ಅವರೇ, ಯಾಕೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಹಲೋ ಹಲೋ, ಬಹುಶಃ ಎಲ್ಲೋ ಲೈನ್ ಕಟ್ ಆಗಿರಬೇಕು ಅನ್ಸುತ್ತೆ.

0: ಹಲೋ ಹಲೋ ನಮಸ್ಕಾರ. ಹಲೋ ಹಲೋ ಹಲೋ ನಮಸ್ಕಾರ. ಹಲೋ,
1: ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯಿಂದ ಟಿ ಸಿ ಬಸವರಾಜ.
0: ಹಾಂ, ಬಸವರಾಜ್ ಅವರಾ?
1: ಹೌದು, ಬಸವರಾಜ್.
0: ಬಸವರಾಜ್ ಅವರೇ,
1: ನಿನ್ನೆ 80th ಸ್ವಾತಂತ್ರ್ಯ ದಿನೋತ್ಸವ ಆಚರಿಸ್ತಾ ಇದ್ದೇವೆ. ಹಾಗೆ ವಂದೇ ಮಾತರಂ ಗೀತೆಗೆ 150 ವರ್ಷ ಆಗ್ತಾ ಇದೆ.
0: ಹೌದೌದು, ನಿನ್ನೆ ಹಾಡಿದ್ರ?
1: ನಿನ್ನೆ ಹಾಡಿದ್ವಿ, ಶಾಲೆಯಲ್ಲೇ ಹೇಳ್ಕೊಟ್ಟಿ, ಮತ್ತೊಂದೆರಡು ಗ್ರಾಮ ಪಂಚಾಯತಿಯಲ್ಲಿ ಹೇಳಿದ್ವಿ. ಪೂರಾರನ್ನು ಯಾರು ಬರ್ತಾ ಇರಲ್ಲ, ನಾವೇ ಅಲ್ಲಿ ಹೇಳಿದ್ವಿ ಅಲ್ಲ. ಅವರನ್ನ ಇಲ್ಲಿ ಒಂದ್ಸಲ ಹೇಳೋಣ ಅಂತಂದ್ರೆ.
0: ಹೌದಾ? ಈ ವಂದೇ ಮಾತರಂ ಬಗ್ಗೆನೂ ಜನಜಾಗೃತಿ ಮೂಡಿಸ್ಬೇಕಾಗಿದೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ವಂದೇ ಮಾತರಂ ಗೀತೆಯನ್ನು ನಾವು ಸ್ಥಾಪಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ನಿರಂತರವಾಗಿ ಎಲ್ಲರೂ ಕೂಡ ಹಾಡುವಂತಾಗಬೇಕಾಗಿದೆ ಅಲ್ವಾ?
1: ಹಾಡುವಂತಾಗಬೇಕಾಗ್ಬೋದು. ನಿಮ್ಮ ಆಕಾಶವಾಣಿ

0: ಈಗ ಪೂರ್ಣಾಡು ಈಗಲೇ ಒಂದು ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತು ಪೂರ್ಣ ಬೆಳೆ ಮುಂಜಾನೆ ಪ್ರಸಾರ ಮಾಡ್ತಾ ಇದ್ರೆ ಅದನ್ನ ಕೇಳ್ತಿದ್ವಿ ಅವಾಗಲೂ.
1: ಹಾ ಹೌದು ಹೌದು, ಈಗಂತೂ ಬೆಳಿಗ್ಗೆ ಪೂರ್ಣ ಹಾಡು ಒಂದೇ ಮಾತ್ರ ಬರ್ತಾ ಇದೆ.
0: ಹೌದು ಹೌದು ಹೌದು, ಅದನ್ನ ಕೇಳಿದ್ರೆ ಏನೋ ಮನಸ್ಸು ರೋಮಾಂಚನ ಆದಂಗೆ ಆಗ್ಬಿಡುತ್ತೆ.
1: ಖಂಡಿತವಾಗಿ ಖಂಡಿತವಾಗಿಯೂ. ಹೇಳಿ ಬಸವರಾಜ್ ಅವರೇ, ಯಾವ ಹಾಡು ಹಾಡೋದಕ್ಕೆ ಇಷ್ಟ ಪಡ್ತೀರಿ ಇವತ್ತು?
0: ಅದೇ ಒಂದೇ ಮಾತ್ರ ಹೇಳ್ತೀನಿ.
1: ಹೇಳಿ.
0: ವಂದೇ ಮಾತರಂ ವಂದೇ ಮಾತರಂ ಸುಜಲಂ ಸುಫಲಂ ಮಲಯಜ ಶೀತಲಂ ಸಸ್ಯ ಶ್ಯಾಮಲಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನಿ ಫುಲ್ಲಕುಸುಮಿತ ಧುಮದಲ ಶೋಭಿನಿ ಸುವಾಸಿನಿ ಸುಮಧುರ

0: मातरम।
1: जय हिंद।
0: जय हिंद, जय
1: बसवराजरे
0: भारत माता की जय।
1: ಬಸವರಾಜರೇ, ತುಂಬ ಈ ವಂದೇ ಮಾತರಂ ಗೀತೆಯನ್ನು ತುಂಬ ಸುಶ್ರಾವ್ಯವಾಗಿ ಚೆನ್ನಾಗಿ ಹಾಡಿದಿರ. ಇದೇ ಥರ ಪ್ರತಿಯೊಬ್ಬರ ಕೂಡ ಅದನ್ನು ಬಾಯ್ಹಾಟ ಹಾಕ್ಕೊಂಡು
0: ಹೌದೌದು ಸರ್,
1: ಸರಿಯಾದ ರೀತಿಯಲ್ಲಿ ಹಾಡಿದರೆ ಮುಂದೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಈ ವಂದೇ ಮಾತರಂ ನೆಲೆಗೊಳ್ಳಬೇಕು, ಅದು ಮುಖ್ಯ ಅಲ್ವಾ?
0: ಹೌದೌದು ಸರ್.
1: ಓಕೆ, ಬಸವರಾಜವರೇ ಕರೆ ಮಾಡಿ ವಂದೇ ಮಾತರಂ ಗೀತೆಯನ್ನು ಹಾಡಿದ್ರಿ, ನಮ್ಮೊಂದಿಗೆ ಆತ್ಮೀಯವಾಗಿ ಮಾತಾಡಿದ್ರಿ, ಇದೇ ರೀತಿ ಕರೆ ಮಾಡ್ತಾ ಇರಿ, ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಓಕೆನಾ?
0: ಅಭಿನಂದನೆಗಳು, ಅವಕಾಶ
1: ಧನ್ಯವಾದಗಳು,
0: ಕೊಟ್ಟಿದ್ದೀರಿ.
1: ಧನ್ಯವಾದಗಳು. ಹಾಗಾದರೆ ಒಂದು ಇನ್ನೊಂದು ಗೀತೆಯನ್ನು ಕೇಳ್ಕೊಂಬರೋಣ.

0: ಹಾಡಿಗೊಂದುಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 0838 2 2 2 5 3 4 5 ಅಥವಾ ಮೊಬೈಲ್ ಸಂಖ್ಯೆ 9480 2 4 9 7 4 0 ಕರೆ ಮಾಡಬೇಕು. ಇನ್ನೊಂದು ಕರೆ ಸಿದ್ಧವಾಗಿದೆ, ಯಾರ್ದಂತ ನೋಡೋಣ. ಹಲೋ ಹಲೋ, ನಮಸ್ಕಾರ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು?
1: ಸರ್ ಮಹೇಶ್.
0: ಮಹೇಶ್ ಅವರಾ?
1: ಹೌದು ಸರ್.
0: ಮಹೇಶ್ ಅವರೇ, ಎಲ್ಲಿಂದ ಅಂದ್ರಿ?
1: ಹೊಸೂರು ಶಿಕಾರಿಪುರ.
0: ಹೊಸೂರು ಹೊಸೂರು ಜಿಲ್ಲೆ, ಶಿಕಾರಿಪುರ ತಾಲೂಕು.
1: ಹೌದು ಸರ್.
0: ಅಲ್ವಾ?
1: ಹೌದು.
0: ಮಹೇಶ್ ಅವರೇ, ಹೇಗಿದ್ರ?
1: ಆರಾಮಿದ್ದೀನಿ ಸರ್.
0: ಟೀ ಎಲ್ಲ ಆಯ್ತಲ್ಲ?
1: ಆಯ್ತು ಸರ್.
0: ನಿನ್ನೆ ನಿನ್ನೆ ಸ್ವಾತಂತ್ರ್ಯೋತ್ಸವನ ಹೇಗೆ ಆಚರಿಸಿದ್ರಿ?
1: ಸರ್ ಇಲ್ಲಿ ಸ್ಕೂಲ್ ಹೋಗಿದ್ದೆ ಸರ್, ಮಕ್ಕಳ ಜೊತೆಗೆ ಸ್ವಲ್ಪ ಆಟ ಆಡಿ ಮಾಡಿದ್ವಿ ಸರ್.
0: ಹೌದಾ?
1: ಹೌದು ಸರ್. ಅಂದ್ರೆ ನನಗೆ ಅಷ್ಟೊತ್ತಿಗೆ ಹೋಗ್ತಾ ಇಲ್ಲ ಸರ್, ಯಾಕಂದ್ರೆ ಅಂಗಡಿಯಲ್ಲಿ ಅದ್ರ ಬೇರೆ ಮಕ್ಕಳಿಗೆಲ್ಲ ಬಾಳ್ತಾ ಎಲ್ಲ ಬೇಕಾಯ್ತು ಸರ್. ಹಾಗಾಗಿ ಅಂಗಡಿಯಲ್ಲಿ ಇದ್ರೆ ಸರ್ 9 ಗಂಟೆ ಮೇಲೆ ಹೋಗಿದ್ವಿ ಸರ್.
0: ಹೌದಾ?
1: ಹೌದು ಸರ್. ಲೇಟ್
0: ಅಲ್ಲ, ಪ್ರತಿಯೊಬ್ಬರ ಮನಸ್ಸನ್ನು ರಾಷ್ಟ್ರ ಪ್ರೇಮ
1: ಜಾಗೃತಿಗೊಳ್ಳಬೇಕು.
0: ಖಂಡಿತ ಖಂಡಿತ ಖಂಡಿತ. ಸರಿ ಸರಿ, ಈಗ ಯಾವ ಹಾಡು ಹಾಡೋದಕ್ಕೆ ಇಷ್ಟಪಡ್ತೀರಿ ಇವತ್ತು? ಮಹೇಶ್ ಅವರೇ. ಹಲೋ ಮಹೇಶ್ ಅವರೇ, ಸ್ವಲ್ಪ ಯಾಕೋ ರೇಂಜ್ ಏನೋ ಪ್ರಾಬ್ಲಮ್ ಕಾಣಿಸ್ತಾ ಇದೆ, ಸ್ವಲ್ಪ ನೆಟ್ವರ್ಕ್ ಸಿಗೋ ಕಡೆ ಮಾತಾಡ್ತೀರಾ ಬಂದು? ಹಾಂ, ಈ ಕ್ಲಿಯರ್ ಕೇಳ್ತಾ ಇದೆ. ಹಾಡಿ ಹಾಡಿ, ನಾಗಪಂಚಮಿ ಬಗ್ಗೆ ಅಲ್ವಾ? ಹಾಡಿ ಹಾಡಿ.
1: ತಂದೆಯು ನೀನೆ ತಾಯಿಯು ನೀನೆ ಎಂದೆಂದು ನಮ್ಮ ಕಾಪಾಡು, ಪೂಜೆ ಮಾಡುವೆ ಪಪ್ಪ, ದೈವತ್ತೆ ನೋಡಪ್ಪ, ಆರತಿ ಎತ್ತುವೆ ನಮ್ಮಪ್ಪ, ನಮಗೆಲ್ಲ ಆರತಿ ಎತ್ತುವೆ ನೋಡಪ್ಪ, ಪೂಜೆಯ ಮಾಡುವೆ ಪಾರಪ್ಪ, ನೈವೇದ್ಯ ಎತ್ತುವೆ ನೋಡಪ್ಪ, ಆರತಿ ಎತ್ತುವೆ ನಮ್ಮಪ್ಪ, ನಮಗೆಲ್ಲ ಸಂತೋಷ ಸೌಭಾಗ್ಯ ನೀಡೋನು ನೀನೆ ನೀನೆ ನೀನೆ, ತಂದೆಯು ನೀನೆ ತಾಯಿಯು ನೀನೆ ಎಂದೆಂದು ನಮ್ಮ ಕಾಪಾಡು, ಭೋಗಿರಾಜನೇ ನಾಗರಾಜನೇ. ಈ ಸಂಕ
0: ಮಹೇಶ್ ಅವರೇ, ನಾಗರ ಪಂಚಮಿ ಬಗ್ಗೆ ಒಳ್ಳೆ ಹಾಡು ಹಾಡಿದೀರಾ. ನಾಳೆ ನಾಗರ ಪಂಚಮಿ ಅಲ್ವಾ?
1: ಹೌದು ಸರ್, ನಾಳೆ ನಾಗರ ಪಂಚಮಿ.
0: ಯಾಕೆ ತಯಾರಿ ನಡೆದಿದೆ ನಾಗರ ಪಂಚಮಿದು?
1: ಸರ್ ಇದು ಅಂದ್ರೆ ನಮ್ಮ ಹಳ್ಳಿಗಳ ಕಡೆ ಸರ್ ಇದು 4 ವಾರ ಮಾಡ್ತಾರೆ ಸರ್, ಪ್ರತಿ ವಾರ ಈ ತರ ಇರುತ್ತೆ ಸರ್ ಇದು. ಯಾಕೆಂದ್ರೆ ಇದು ಫಸ್ಟ್ ಕಟ್ ಪಂಚಮಿ ಅಂತ ಮಾಡ್ತಾರೆ ಸರ್, ಇದೆಲ್ಲ ನಾವ್ ಮಾಡ್ತೀವಿ ಸರ್ ನಾಳೆ. ಆಮೇಲೆ ಬೇರೆಲ್ಲ ಸರ್ ವಾರ ವಾರ ಅಂತ ಮಾಡ್ತಾರೆ ಸೋಮವಾರ. ಅದು ಒಟ್ಟು ಕೊನೆಗೆ ಇದು ಗಣಪತಿ ಹಬ್ಬದ ದಿನ ಏನ್ ಮಾಡ್ತಾರೆ ಸರ್ ಇದು ಹಬ್ಬ
0: ಅಂದ್ರೆ ಪ್ರತಿ ಸೋಮವಾರ ಮಾಡ್ತಾರ?
1: ಹೌದು. ಅಂದ್ರೆ ಸರ್ ಅಂದ್ರೆ ಅವ ವರ್ಗದ ಜನದ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು.
0: ಕೆಲವೊಂದು ವರ್ಗದವರು ಆತರ ಮಾಡ್ತಾರೆ.
1: ಹೌದೌದು ಸರ್.
0: ಅಲ್ಲ ನಾಗರ ಪಂಚಮಿ ದಿವಸ ಒಂದ್ ದಿವಸ ಮಾತ್ರ ನಾಗಪಂಚಮಿ ಆಚರಿಸೋದು ಗೊತ್ತು ನಂಗೆ. ಆದ್ರೆ
1: ಇಲ್ಲ ಸರ್, ಅದೇ ಸರ್ ನಾನು ಹೇಳಿದ್ವಿ, ಯಾಕಂದ್ರೆ ನಮ್ಮ ಹಳ್ಳಿ ಸರ್ ಈ ತರ ಅಂದ್ರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಾರೆ ಸರ್.
0: ಓ ಹಾಗೆ
1: ಹಾಗೆ, ಈಗ ನಾವು ಫಸ್ಟ್ ಮಾಡ್ಬಿಡ್ತೀವಿ ಸರ್ ನಾಳೆ ಪಂಚಮಿ ಅಂತ. ಅಲ್ಲಿ ಬೇರೆಯವರೆಲ್ಲ ಸರ್ ಅವರು ಅಂದ್ರೆ ನಮ್ ಕಡೆ ಎಲ್ಲ ವಾರ ಹಿಡಿಯೋದಂತಾರೆ ಸರ್ ಇದಕ್ಕೆ. ಅಂದ್ರೆ 4 ವಾರ ಒಟ್ಟು ಅವ್ರು ಒಟ್ಟು ಯಾವ ಅನುಕೂಲ ಆಗುತ್ತೆ ಆ ತರ ಮಾಡ್ತಾರೆ ಸರ್. ಒಟ್ಟು ಕೊನೆಗೆ ಗಣಪತಿ ಹಬ್ಬದ ದಿನ ಏನ್ ಮಾಡ್ತಾರೆ ಸರ್ ಈ ಹಬ್ಬ?
0: ಹೌದಾ? ಒಂದು ವಿಶೇಷವಾದ ವಿಷಯವನ್ನ ತಿಳಿಸಿದ್ರಿ ಇವತ್ತು. ಓಕೆ ಮಹೇಶ್ ಅವರು, ಇದೇ ರೀತಿ ಕರೆ ಮಾಡ್ತಾ ಇರಿ, ನಮ್ಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಓಕೆನಾ?
1: ಓಕೆ,
0: ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.

ಮಹೇಶ್ ಅವರು ಕರೆ ಮಾಡಿ ನಾಗರ ಬಗ್ಗೆ ಒಂದು ಸುಮಧುರ ಗೀತೆಯನ್ನು ಕೂಡ ಹಾಡಿದರು, ಹಾಗೂ ಕೆಲವೊಂದು ವಿಶೇಷ ಮಾಹಿತಿಯನ್ನು ಕೂಡ ನೀಡಿದರು. ಈಗ ಇನ್ನೊಂದು ಹಾಡನ್ನು ಕೇಳ್ಕೊಂಬರೋಣ.

0: ಶ್ರೋತೃಗಳೇ, ಹಾಡಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಹೀಗೆ ಹೋಗಿ ಹಾಕಿ ಬಂದಿದ್ಬಿಡ್ತೀವಿ, ಎಲ್ಲೂ ಹೋಗ್ಬಿಡಿ, ಕಾಯ್ತಾ ಇರಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
3: ಬಂದ್ಬಿಟ್ಲು ದೊಡ್ಡದಾಗಿ
2: ಹೋಗಿ.
1: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಹಾಡಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಶ್ರೋತೃಗಳಿಗೆಲ್ಲ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 0838222255 ಅಥವಾ ಮೊಬೈಲ್ ಸಂಖ್ಯೆ 9480249740 ಈ ಸಂಖ್ಯೆಗೆ ಕರೆ ಮಾಡ್ಬೋದು. ಇನ್ನೊಂದು ಕರೆ ಸಿದ್ಧವಾಗಿದೆ, ಯಾರ್ದಂತ ನೋಡೋಣ. ಹಲೋ ಹಲೋ ಹಲೋ, ಬಹುಶಃ ಲೈನ್ ಕಟ್ ಆಯಿತು ಅಂತ ಕಾಣುತ್ತೆ. ಈಗೊಂದು ಹಾಡನ್ನು ಕೇಳ್ಕೊಂಬರೋಣ.

0: ಹಲೋ.
1: ಹಲೋ
0: ಹಾಂ, ಹಲೋ, ನಮಸ್ಕಾರ, ಯಾರು ಮಾತಾಡೋದು?
1: ಸರ್, ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ, ರೇಣುಕಲ್ ಗ್ರಾಮ ಸೇರ್ತಿಂದ.
0: ನಾಗರಾಜ್ ರೆಡ್ಡಿ?
1: ಹಾಂ ಸರ್.
0: ಹಾಂ, ಎಲ್ಲಿಂದ ಅಂದ್ರಿ?
1: ಹರಿಹರ ತಾಲೂಕು ಗ್ರಾಮ ಸರ್.
0: ಹರಿಹರ ತಾಲೂಕು?
1: ಹಾಂ ಸರ್.
0: ಹಾಂ, ಹೇಳಿ ನಾಗರಾಜ್ ಅವರೇ, ಯಾವ ಹಾಡು ಹಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀರಿ ಇವತ್ತು?
1: ಸರ್, ಒಂದು ಸಿನಿಮಾ ಗೀತೆ ಹಾಡ್ತೀರಿ ಸರ್?
0: ಹಾಡಿ ಹಾಡಿ.
1: ಒಂದು ನಿಮಿಷ ಸರ್.
0: ಹಲೋ
1: ಸರ್, ಒಂದು ಸೆಕೆಂಡ್ ಹಾಕ್ತೀನಿ ಸರ್. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು. ಈ ಯೌವನ ತುಂಬಿದ ಬದುಕಿನ ದಿನ ಬೆಳೆಯ ನಗುವಿರದೆ, ಒಂದೇ ಪದಿಯೊಳಗೆ ಕೋಟಿ ಪೂರ್ಣ ಬಂದೆ, ಒಂದೇ ಕೊರಳಿ

0: ಮನಸ್ಸು ಮರೆತು ಹಾಡಿದರೆ ಹೊರಗಬೇಕೆಂದರ ಮೈಯ ಮತ್ತು ಹಾಡಿದರೆ ಪದಗಳೇ ಪಂಜರ ಕೋಗಿಲೆಗಳ ಗುಂಪಿಗೆ ಮುಟ್ಟು ಗುಟ್ಟಿನ ಮಾತುಗಳು ಪ್ರತಿಗಳ ಕಿವಿಗಳ ಕೇಳಿ ಮೂಡು ಸಾಲುಗಳು ಏಳು ಸ್ವರಗಳೇ ನಮ್ಮ ಬೇಕು ಧಮನಿ ಮನೆಯ ನಿಗಮ ಪದನಿಯ ನಿಗಳು ಕೋಟಿ ಹಾಕುವ ಕನಸು ಇದು ಕನಸುಗಾರನ ನಿನ್ನ ಬೆಳಕು ಇದು ನೂರು ತಿರುಗಳು ಬದುಕಿನ ದಾರಿಗೆ ಯಾರೋ ದಾರಿಂಪಗಳು ಅವರವರ ಪಾಲಿಗೆ ಭರವಸೆಯಲ್ಲಿ ನಡೆಯುವ ನೀತಿ ತುಂಬಿದೆ ಎದೆಯಲ್ಲಿ ಬಯಸುವ ಪ್ರತಿ ನಿಮಿಷವು ಸೂಚಿ ದೇವರೇ ನಮಗಿರಲಿ ಏಳು ಸ್ವರಗಳೇ ನಮ್ಮ ಏಳು ಲೋಕಗಳು ಸ್ವರಗಳ ತೊಟ್ಟಿಲ ತೋಕುವ ಕೈಯಲ್ಲಿ ಉಂಗುರ ನಾವುಗಳು ಬೋಧಿ ಪಲ್ಲವಿ ಹಾಡುವ ಕನಸು ಕನಸುಗಾರ ಕಣ್ಣಿನ ಬೆಳಕು ಇದು
1: ಸರ್. ಹಾ ನಾಗರಾಜ್ ಅವರೇ, ತುಂಬಾ ತುಂಬಾ ಚೆನ್ನಾಗಿ ಹಾಡಿದ್ರಿ. ಕನಸುಗಾರ ಚಿತ್ರದ ಗೀತೆ ಚಿತ್ರ ಅವರು ಹಾಡಿರುವ ಗೀತೆ ಅಲ್ವಾ? ಕೆ ಕಲ್ಯಾಣ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇತ್ತು. ತುಂಬಾ ಒಳ್ಳೆ ಗೀತೆ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಇದೇ ರೀತಿ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ. ಓಕೆನಾ? ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
0: ಧನ್ಯವಾದ ಸರ್. ನಮಸ್ಕಾರ.

0: ಹಲೋ
1: ಹಲೋ
0: ಹಲೋ, ನಮಸ್ಕಾರ.
1: ನಮಸ್ತೆ ಸರ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯ ಅಂತ.
0: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರ?
1: ಹೌದು ಸರ್.
0: ಸರ್, ನಿಮ್ಮ ಧ್ವನಿ ಕೇಳಿದ್ರೇನೆ ಗೊತ್ತಾಗುತ್ತೆ ನೀವೇ ಅಂತ.
1: ಹೌದು ಸರ್.
0: ಹೇಳಿ ಸುಬ್ರಹ್ಮಣ್ಯ ಅವರೇ, ನಿನ್ನೆ ಸ್ವಾತಂತ್ರ್ಯೋತ್ಸವವನ್ನು ಹೇಗೆ ಆಚರಣೆ ಮಾಡಿದ್ದೀರಿ?
1: ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಸರ್ ಎಕ್ಕೋ ಬರ್ತಾ ಇದೆ ಸರ್.
0: ಅಲ್ಲ, ಈಗ ಕ್ಲಿಯರ್ ಕೇಳ್ತಾ ಇಲ್ವಾ?
1: ಹಾಂ ಸರ್. ಅಂದರೆ ನಮ್ಮ ಸವಿ ಸವಿ ನೆನಪು ಆಗುತ್ತೆ ಸರ್. ನಾವು ಚಿಕ್ಕಂದಿನಲ್ಲಿ ಶಾಲಾ ದಿನಗಳಿಗೆಲ್ಲ ಹೋಗ್ಬೇಕಾದ್ರೆ ಇದು ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಎಲ್ಲ ಬಿಳಿ ವಸ್ತ್ರಗಳನ್ನೇ ಧರಿಸ್ಕೊಂಡು ಹೋಗ್ಬೇಕಾಯ್ತು ಸರ್. ಈಗಿನ ಇದ್ರಲ್ಲಾದ್ರೆ ಎಲ್ಲರೂ ಕಲರ್ ಕಲರ್ ಬಣ್ಣದ ಬಟ್ಟೆಗಳನ್ನ ಹಾಕೊಂಡೋಯ್ತಾರೆ, ಯೂನಿಫಾರ್ಮ್ಗಳನ್ನ.
0: ಖಂಡಿತ.
1: ಅದೇ ಆ ಸ್ಕೂಲಲ್ಲಿ ಯಾವ ತರ ಯೂನಿಫಾರ್ಮ್ ಇರುತ್ತೆ ಅದನ್ನ ಹಾಕೊಂಡು ಹೋಗ್ತಾರೆ ಸರ್.
0: ಹೌದೌದೌದು.
1: ಆಗಿನ ದಿನಗಳೆಲ್ಲ ನಾವು ಓದ್ಬೇಕಾರೆಲ್ಲ ಒಂದು ವೇಳೆ ಗುರುವಾರ ಬರಂಗಿದ್ರೆ ಇದು ಸ್ವಾತಂತ್ರ್ಯ ದಿನಾಚರಣೆ ಬುಧವಾರ ದಿನ ಕಲರ್ ಡ್ರೆಸ್ ಇರೋದನ್ನ ಮೊದ್ಲೇ ಒಂದು ವಾರ ಮುಂಚೆನೆ ಹೇಳ್ಬಿಡ್ತಾ ಇದ್ರು. ಎಲ್ಲರೂ ಬಿಳಿ ಬಿಳಿ ಇದು ದೊಡ್ಡವ್ರಿಗೆಲ್ಲ ಬಿಳಿ ಪ್ಯಾಂಟ್, ಬಿಳಿ ಶರ್ಟ್, ಚಿಕ್ಕ ಮಕ್ಕಳೆಲ್ಲ ನಿಕ್ಕರು ಮತ್ತೆ ಬಿಳಿ ಶರ್ಟ್ ಇವೆಲ್ಲ ನೀಲಿ ಹಾಕೊಂಡೇ ಹೋಗ್ಬೇಕಾಯ್ತು ಸರ್. ಅದ್ ನೋಡಕ್ಕೆ ಒಂದು ಸಂಭ್ರಮನೆ ಸರ್.
0: ಹೌದೌದೌದು.
1: ನಂತರ ಏನಂದ್ರೆ ಇದ್ದ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆದ್ಬಿಟ್ಟು ಈ ಆಟಗಳನ್ನೆಲ್ಲ ಒಂದು 15-20 ದಿನ ಆಡ್ತಾ ಇತ್ತು. ಈ ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಇಂಥಗಳ ಆಟಗಳನ್ನೆಲ್ಲ ಆಡ್ತಾ ಗೆದ್ದವ್ರಿಗೆಲ್ಲ ಪ್ರಶಸ್ತಿ ಕೊಡುವಂತ ಒಂದು ಸಂಭ್ರಮ ಇಟ್ಕೋತಾ ಇದೆ ಸರ್. ನಂತರ ಈ ಗಣ್ಯ ವ್ಯಕ್ತಿಗಳಿಗೆಲ್ಲ ಇದು ಇದು ಶಾಲನ್ನ ಒತ್ತಿ ಆಮೇಲೆ ಮಾಲೆಗಳನ್ನ ಹಾಕಿ ಒಂದು
0: ಸನ್ಮಾನ ಮಾಡ್ತಾ ಇದ್ರು.
1: ಸನ್ಮಾನ ಮಾಡ್ತಾ ಇದ್ರು ಸರ್.
0: ಓಕೆ, ಹೇಳಿ ಇವತ್ತು ಯಾವ ಹಾಡು ಹಾಡೋದಕ್ಕೆ ಇಷ್ಟಪಡ್ತೀರಿ
1: ಸರ್? ನಾನು ಹುಲಿಯ

0: ಮೇವು ಚಿತ್ರದ ಒಂದು ಗೀತೆ ತಗೊಂಡಿದ್ದೀನಿ ಸರ್.
1: ಹಾಡಿ ಹಾಡಿ.
0: ರಾಜಾದಿ ರಾಜ ಮೋರೆ ಚಂದ ಮೀಸೆಯನ್ನು ಚಂದ ತುಂಬಿದ ಚಂದ ಇವನ ಮುದ್ದಾದ ಮಗನು ಅತ್ಯಂದ. ರಾಜಾದಿ ರಾಜ ಮೋರೆ ಚಂದ ಮೀಸೆಯನ್ನು ಚಂದ ತುಂಬಿದ ಹಾಸೆ ಬಲು ಚಂದ ಇವನ ಮುದ್ದಾದ ಮಗನು ಅತಿ ಚಂದ. ರಾಜಾದಿ ರಾಜ ಅಮ್ಮಣಿ ಓ ಇವರ್ ಯಾರು ಗೊತ್ತಾ ನೀನೇ ಒತ್ತ ಹೇಳು ಕೇಳು ಅಂದಿಲ್ಲ ಇಂದಿಲ್ಲ ಇಲ್ಲ ಇದ್ದವರು ನಾಡಲ್ಲಿ ಯಾರಿಲ್ಲ ಇವರ ಆಳೋಕೆ ಬಂದವರು ಸುಳ್ಳಲ್ಲ ಇವರ ಆಳೋಕೆ ಬಂದವರು ಸುಳ್ಳಲ್ಲ ಇವನ ಅಮ್ಮೀರ ಇವನಂತ ಸುಕುಮಾರ ಕೋಟಿಗೆ ಒಬ್ಬ ಸುಳ್ಳಲ್ಲ ಇಂಥ ಜೋಡಿಯು ಎಲ್ಲೂ ಸಿಕ್ಕಲ್ಲ ಇಂಥ ಜೋಡಿಯು ಎಲ್ಲೂ ಸಿಕ್ಕಲ್ಲ. ಓಯ್ ರಾಜಿ ರಾಜ ಮೋರೆ ಎತ್ತ ಚಂದ ಮೀಸೆ ಇತ್ತು ಚಂದ ಸಾಕಾಗ ಸರ್
1: ಬೇರೆಯವ್ರಿಗೆ ಹ್ಮ್ ಚೆನ್ನಾಗಿ ಆಡಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹಾಡು ಹುಲಿಯ ಹಾಲಿನ ಮೇವು ಚಿತ್ರದಲ್ವಾ, ಎಸ್ ಜಾನಕಮ್ಮ ಅವರು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಹೌದೌದು, ಒಳ್ಳೆ ಗೀತೆ, ತುಂಬ ಚೆನ್ನಾಗಿ ಹಾಡಿದ್ರಿ. ಇದೇ ರೀತಿ ಕಾರ್ಯಕ್ರಮ ಕೇಳ್ತಾ ಇರಿ. ನೀವು ಹೇಳಿದಾಗೆ ಮತ್ತೆ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅವರಿಗೂ ಅವಕಾಶ ಸಿಗಬೇಕು. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ.
0: ಧನ್ಯವಾದ. ಧನ್ಯವಾದ.
1: ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಈಗ ಇನ್ನೊಂದು ಹಾಡನ್ನು ಕೇಳ್ಕೊಂಬರೋಣ.

0: ಹಲೋ
1: ಹಲೋ ನಮಸ್ಕಾರ
0: ಸರ್. ನಮಸ್ತೆ, ನಾವು ಬೇಲೂರಿಂದ ರೂಪ.
1: ರೂಪ ಅವರಾ? ರೂಪ ಅವರು ಹೇಗಿದ್ದೀರಾ?
0: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಯಾವ ಹಾಡು ರೆಡಿ ಮಾಡ್ಕೊಂಡ್ಬಂದಿರಿ
0: ಸರ್? ಜಾನಪದ ಗೀತೆ ಹೇಳೋಣ ಅಂತ ಇದ್ದೀನಿ.
1: ಹೇಳಿ ಹೇಳಿ ಹೇಳಿ ಹೇಳಿ.
0: ಅದನ್ನೇ ಹೇಳ್ತೀನಿ ಸರ್.
1: ಹೇಳಿ ಹೇಳಿ.

0: ರೂಪಾ ಅವರೇ, ತುಂಬ ತುಂಬ ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಧ್ವನಿ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ತಾಳಿ ಬಗ್ಗೆ ಏನು ಹೇಳಿ ಮೇಡಮ್?
1: ತಿಂಡಿ ತಿಂಡಿ.
0: ಹಾ, ತಿಂಡಿ ಆಯ್ತು. ನಿಮ್ದಾಯ್ತಾ?
1: ಆಯ್ತು ಸರ್. ಮತ್ತೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಆಕಾಶವಾಣಿ ಕೇಳುಗರಿಗೆ ಮತ್ತೆ ಎಲ್ಲರಿಗೂ ಮತ್ತೆ ನಿಮಗೆ ಸರ್.
0: ಓಕೆ, ನಿಮಗೂ ಕೂಡ
1: ಸ್ವಾತಂತ್ರ್ಯ 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸರ್.
0: ನಿಮಗೂ ಕೂಡ ಶುಭಾಶಯಗಳು. ನಿನ್ನೆ ಚೆನ್ನಾಗಿ ಆಚರಿಸಿದ್ರ?
1: ಹೌದು ಸರ್.
0: ಸರಿ ರೂಪಾ ಅವರೇ, ತಾಳಿಯ ಬಗ್ಗೆ ತುಂಬಾ ಒಳ್ಳೆಯ ಗೀತೆಯನ್ನು ಹಾಡಿದ್ರಿ. ಯಾಕಂದ್ರೆ ಮುತ್ತೈದೆ ಸಂಕೇತ ಅದು ಅಲ್ವಾ?
1: ಈ
0: ಕರಿಮಣಿ ಹೂವು, ಕೈಯಲ್ಲಿ ಕೈ ಬಳೆ, ಹಸಿರು ಬಳೆ, ಆಮೇಲೆ ಕಾಲುಂಗುರ, ಸಿಂಧೂರ, ಇವೆಲ್ಲ ಈ ಮುತ್ತೈದೆ ಸಂಕೇತ. ಖಂಡಿತವಾಗಿಯೂ ಖಂಡಿತವಾಗಿಯೂ ಹೆಣ್ಣಿಗೆ ಲಕ್ಷಣ. ಆಮೇಲೆ ತಾಳಿ ಅಂದ್ಕೊಳ್ಳೆ ತಾಳಿ ಬಾಳ್ಬೇಕು ಅಂತ ಅನ್ನುವಂತ ಒಂದು ಸಂದೇಶ ಕೊಡುವಂತಹ ಒಂದು ತಾಳಿ ಅಲ್ವಾ?
1: ಹೌದು ಸರ್, ಹೌದು ಸರ್. ಇವಾಗಿನ ಕಾಲದಲ್ಲಿ ತಾಳಿಗೆ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ಸರ್. ಈ ಮೊದಲನೇ ಮದ್ವೆ ಆಗಿರ್ತಾರೆ, ಮತ್ತೆ ಸೆಕೆಂಡ್ ಮ್ಯಾರೇಜ್ ಆಗ್ತಾರೆ, ಆತರ ಎಲ್ಲ ನಡೀತಾ ಇದೆ ಇವಾಗಂತೂ ಇತ್ತೀಚೆಗೆ.
0: ಹೌದೌದು, ಅದು
1: ಜೀವನದಲ್ಲಿ ಒಂದೇ ಸಾರಿ ಮದ್ವೆ ಆಗ್ಬೇಕು ಸರ್. ಅದು ಯಾವಾಗ್ಲೂ ಮುತ್ತೈದೆ ಯಾವಾಗ್ಲೂ ಸ್ಥಿರವಾಗಿರುತ್ತೆ.
0: ಖಂಡಿತವಾಗಿ
1: ಎರಡ್ ಸಲ ಮದ್ವೆ ಆಗೋದು ಅದು ಯಾವತ್ತೂ ಸ್ಥಿರವಲ್ಲ ಸರ್.
0: ಖಂಡಿತವಾಗಿ ತುಂಬಾ ಒಳ್ಳೆ ಮಾತನಾಡಿದ್ರಿ. ಇದೇ ರೀತಿ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ. ಓಕೆನಾ? ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಿಮಗೂ ತುಂಬಾ ಧನ್ಯವಾದಗಳು ಸರ್ ಕರೆ ಸ್ವೀಕರಿಸಿದ್ಕೆ.
0: ನಮಸ್ಕಾರ. ನಮಸ್ಕಾರ.
1: ನಮಸ್ಕಾರ ಸರ್.
0: ರೂಪಾ ಅವರು ಕರೆ ಮಾಡಿ ತಾಳಿಯ ಬಗ್ಗೆ ಒಂದು ಸುಮಧುರ ಒಳ್ಳೆಯ ಗೀತೆಯನ್ನು ಹಾಡಿದರು. ಈಗ ಮತ್ತೊಂದು ಹಾಡು ಕೇಳ್ಕೊಂಬರೋಣ. ಇನ್ನೊಂದು ಕರೆ ಸಿದ್ಧವಾಗಿದೆ, ಯಾರಂದ್ರು ನೋಡೋಣ. ಹಲೋ
2: ಹಲೋ ಹಲೋ,
0: ನಮಸ್ಕಾರ.
2: ನಮಸ್ಕಾರ, ನಾನು ಅಣ್ಣಾವರ ಇಡಗುಂಜಿಯಿಂದ ಗಣಪತಿ.
0: ಇಡಗುಂಜಿ ಗಣಪತಿ ಅವರಾ?
2: ಹೌದು ಹೌದು.
0: ಗಣಪತಿ ಅವರೇ, ಆರಾಮಿದ್ದೀವಿ. ನೀವು ಹೇಗಿದ್ದೀರಾ?
2: ನಾವೆಲ್ಲ ಆರಾಮಿದ್ದೇವೆ.
0: ಹೇಳಿ, ಯಾವ ಹಾಡು ಹಾಡ್ತಾ ಇದ್ರಿ ಇವತ್ತು?
2: ಅದು ಹೊಸ ಇತಿಹಾಸ ಫಿಲ್ಮ್ ಇಂದ ಕಮಲದ ಹಾಡು ಹಾಕ್ತೇನೆ.
0: ಹಾಡಿ ಹಾಡಿ ಹಾಡಿ.
2: ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನ ಬನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸು ದಯ ಮಾಡಿ ಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ತಂದಿರುವೆ ನಮ್ಮ

0: ಹಲೋ
1: ಹಲೋ
0: ನಮಸ್ಕಾರ.
1: ನಮಸ್ಕಾರ,
0: ಯಾರು ಮಾತಾಡೋದು?
1: ನಾವು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಇಡಗುಂಜಿಯಿಂದ.
0: ಹಾಂ, ಹೆಸರು ಹೇಳಿಮ್ಮ.
1: ವಿಜಯಲಕ್ಷ್ಮಿ ಹೇಳಿ. ವಿಜಯಲಕ್ಷ್ಮಿ.
0: ವಿಜಯಲಕ್ಷ್ಮಿ, ವಿಜಯಲಕ್ಷ್ಮಿ ಅವರೇ, ಹೇಗಿದ್ರಾ? ಚೆನ್ನಾಗಿದ್ರಾ?
1: ಹಾ, ಚೆನ್ನಾಗಿದ್ದೇವೆ. ನೀವು ಚೆನ್ನಾಗಿದ್ದೀರಾ?
0: ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ.
1: ನಿಮ್ಮ ಹೆಸರೇನು ಸರ್?
0: ಕೃಷ್ಣಾನಂದ್ ನಾಯ್ಕ್ ಅಂತ.
1: ಕೃಷ್ಣಾನಂದ್.
0: ಹೇಳಿ ವಿಜಯಲಕ್ಷ್ಮಿ ಅವರೇ, ಯಾವ ಹಾಡು ಹಾಡೋದಕ್ಕೆ ಇಷ್ಟಪಡ್ತೀರಿ ಇವತ್ತು?
1: ನಾನು ಒಂದು ಭಜನೆ.
0: ಹಾ, ಹಾಡಿ ಹಾಡಿ.
1: ಜಯ ಜಯ ಹೇ ಗಜೇಂದ್ರ ಗಣೇಶ, ಜಯ ಜಯ.

ವಿನಾಯಕ ಜಯ ಜಯ ಹೇ ಗಜೇಂದ್ರ ಗಣೇಶ ಜಯ ಜಯ ಹೇ ಇಡಗುಂದಿ ನಿವಾಸ ಜಯ ಆದಿಮೂಲ ಆನಂದವದನ ಜಯ ಆದಿಮೂಲ ಆನಂದವದನ ಮಾತಂಗನೆ ದೇವ ಮಾಯ ವಿನಾಯಕ ಮಾತಂಗನೆ ದೇವ ಮಾಯ ವಿನಾಯಕ ಜಯ ಜಯ ಹೇ

0: ಜಯ ಜಯ ಗಜೇಂದ್ರ ಗಣೇಶ. ಧನ್ಯವಾದಗಳು
1: ವಿಜಯಲಕ್ಷ್ಮಿ ಅವರೇ, ತುಂಬ ತುಂಬ ತುಂಬ ಚೆನ್ನಾಗಿ ಹಾಡಿದ್ರಿ ಗಣೇಶನ ಸ್ತುತಿ ಇಡಗುಂಜಿ, ಅದರಲ್ಲೂ ನಿಮ್ಮ ಊರಿನ ಇಡಗುಂಜಿ ಗಣೇಶನ ಬಗ್ಗೆ ತುಂಬ ಚೆನ್ನಾಗಿ ಹಾಡಿದ್ರಿ. ಇದೇ ರೀತಿ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ. ವಿಜಯಲಕ್ಷ್ಮಿ ಅವರು ಇಡಗುಂಜಿಯಿಂದ ಕರೆ ಮಾಡಿ ಒಂದು ಗಣೇಶನ ಇಡಗುಂಜಿ ಗಣೇಶನ ಕುರಿತಾದಂಥ ಒಂದು ಭಕ್ತಿ ಗೀತೆಯನ್ನು ಹಾಡಿದರು. ಈಗ ಒಂದು ಜಾನಪದ ಗೀತೆಯನ್ನು ಕೇಳ್ಕೊಂಬರೋಣ.

0: ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಸರ್.
0: ಯಾರು?
1: ಸತೀಶ್ ಕುಮಾರ್ ಸರ್, ಸಾಲಿ ಗ್ರಾಮ ಉಡುಪಿ.
0: ಓ, ಸತೀಶ್ ಕುಮಾರು.
1: ಹೇಗಿದ್ದೀರಿ? ಕೃಷ್ಣಾನಂದ್ ಸರ್.
0: ಹಾಂ, ನಾವು ಆರಾಮಾಗಿದ್ದೀವಿ, ಆರಾಮಾಗಿದ್ದೀವಿ. ನೀವು ಹೇಗಿದ್ರ?
1: ನಾವು ಕೂಡ ಚೆನ್ನಾಗಿದ್ದೇವ್ರಿ.
0: ಹಾಂ, ಇವತ್ತು ಯಾವ ಹಾಡು ರೆಡಿ ಮಾಡ್ಕೊಂಡು ಬಂದಿರಿ?
1: ನಾವು ಇವತ್ತು ನಿನ್ನೆ ಅಷ್ಟೇ ನಮ್ಮ 80ನೇ ಸ್ವತಂತ್ರ ಮಹೋತ್ಸವ ನಡೆದದ್ದಲ್ವಾ.
0: ಹ್ಮ್ ಹ್ಮ್
1: ಹೆಮ್ಮೆ.
0: ಹ್ಮ್,
1: ಆದ್ರಿಂದ
0: ಎಲ್ರಿಗೂ ಹೆಮ್ಮೆ
1: ಇವತ್ತು. ಯಾಕಂದ್ರೆ ನಮ್ಮ ಭಾರತ ಸಮಗ್ರತೆ ಸಾರುವ ನಮ್ಮ ಅಣ್ಣವರ ಹಾಡು ಒಂದು ಹಾಡು
0: ಹಾಡಿ ಹಾಡಿ ಹಾಡಿ.
1: ಸರಿ ಕೇಳ್ತಾ ಇದೆ ಅಲ್ಲ ಸರ್? ಆ ಕಡೆ
0: ಖಂಡಿತವಾಗಿ ಕೇಳ್ತಾ ಇದೆ, ಹೇಳಿ ಹಾಡಿ.
1: ನಮಗೆ ಡಬಲ್ ಟ್ರಿಪಲ್ ಬರ್ತಾ ಇದೆ.
0: ಅಲ್ಲ ಅಲ್ಲ, ಏನಾಗ್ತದೆ, ಒಂದೊಂದ್ಸಲ ಅದು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು. ಹೇಳಿ ಹಾಡಿ, ಕ್ಲಿಯರ್ ಕೇಳ್ತಾ ಇದೆ.
2: ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರು ಎಂದಿಗೂ ಕುಗ್ಗದು ಇಂಡಿಯಾ. ನಮ್ಮ ಇಂಡಿಯಾ ಬೆವರಿನ ಇಂಜಿಯಾ, ನಮ್ಮ ಇಂಡಿಯಾ ಬೆವರಿನ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರು ಎಂದಿಗೂ ಕುಗ್ಗದು ಇಂಡಿಯಾ.

0: ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅರಸರಿ ಗಂದಿಗೂ ಕುಗ್ಗದು ಇಂಡಿಯಾ, ಇಂಡಿಯಾ ದೇವ ಇಂಡಿಯಾ ನಮ್ಮ ಇಂಡಿಯಾ ದೇವ ಇಂಡಿಯಾ, ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಕುಗ್ಗದು ಇಂಡಿಯಾ ನಮ್ಮ ಇಂಡಿಯಾ ದೇವ ಇಂಡಿಯಾ ನಮ್ಮ ಇಂಡಿಯಾ ದೇವ.
1: ಸತೀಶ್ ಕುಮಾರ್ ಅವರೇ, ತುಂಬ ತುಂಬ ತುಂಬ ಚೆನ್ನಾಗಿ ಆಡಿದ್ರಿ. ನಮ್ಮ ಅಣ್ಣವರೇ ಹಾಡ್ದಂಗಾಗಿತ್ತು. ಹೌದಾ? ಒಳ್ಳೆ
2: ನಮ್ಮ ತಪ್ಪು ಇದೇ ಹಾಡು ಹಾಡಿದ್ದೆ, ಯಾಕಂದ್ರೆ ಅವರು ಹಾಡಿದ್ ಒಳ್ಳೆ ಹಾಡಲ್ಲ. ನಮ್ಮ ಅಣ್ಣವರು ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ.
1: ಅಣ್ಣವರು ತುಂಬಾ ಅವ್ರಿಗೆ ಮತ್ತೆ ಯಾರು ಸರಿಸಾಟಿನೇ ಇಲ್ಲ ಬಿಡಿ.
2: ಯಾಕಂದ್ರೆ ಅವರ ಸ್ವರದಲ್ಲಿ ಬರುವುದೇ ಅದೊಂದು ಚಮತ್ಕಾರಿ ಒಂದು ಇದು ಶೈಲಿ ಅದು.
1: ಹೌದೌದು, ಅದು

0: ಅದು ಗದ್ ಗದ ಕಂಠ ಹೇಳ್ತಾರೆ, ಗದ್ ಗದ
1: ದೇವರು ಕೊಟ್ಟ ವರ ಅದು, ಅದು ಎಲ್ರಿಗೂ
0: ಹೌದು ಹೌದು ಹೌದು
1: ಸಿಗುವಂಥದ್ದಲ್ಲ. ಆದರೂ ಕೂಡ
0: ಹೌದು
1: ಅವರನ್ನ ನೀವು ಅನುಕರಣೆ ಮಾಡ್ತಾ ಇದ್ರಲ್ಲ, ಆದ್ರೆ ಸಾಧಾರಣ ಹತ್ರ ಹತ್ರ
0: ಅಂದ್ರೆ ನಾವು ಸ್ವಲ್ಪ ಅಣ್ಣವರ ಹಾಡನ್ನ ಕೆಲವು ಸ್ವಲ್ಪ ಆದಷ್ಟು 50% ಹೆಚ್ಚು ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅಷ್ಟೇ.
1: ಹ್ಮ್, ಖಂಡಿತವಾಗಿ ಖಂಡಿತವಾಗಿ
0: ಅವರಿಗೆ ಸಾಧ್ಯನಲ್ಲ, ಒಂದು ಟೆಚ್ಚು ಕೊಡುವ ಸಣ್ಣ ಪ್ರಯತ್ನ.
1: ಹ್ಮ್, ಆದರೂ ಕೂಡ ಇದೇ ರೀತಿ ಇದೇ ರೀತಿ ನಿಮ್ಮ
0: ಆಯ್ತು, ನೀವು ಖುಷಿಯಾಗಿ ನಿಮ್ಮ ಅಭಿಮಾನದ ನುಡಿಗೆ ವಂದನೆ ಅಭಿನಂದನೆ ಸರ್.
1: ಇದೇ ರೀತಿ ನಿಮ್ಮ ಕಲೆಯನ್ನ ಬೆಳೆಸ್ಕೊಳ್ಳಿ, ಹಾಗೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ.
0: ಕೇಳ್ತಾ ಇದ್ದೇವೆ, ಕೇಳಿಸ್ತಾ ಇದ್ದೇವೆ, ಖುಷಿ ಪಡ್ತಾ ಇದ್ದೇವೆ.
1: ಹ್ಮ್, ತುಂಬಾ ಧನ್ಯವಾದ ಕರೆ ಮಾಡೋದಕ್ಕೆ.
0: ನಮಸ್ಕಾರ,
1: ನಮಸ್ಕಾರ,
0: ಧನ್ಯವಾದ.
1: ನಮಸ್ಕಾರ. ಸತೀಶ್ ಅವರು ಕರೆ ಮಾಡಿ, ಸತೀಶ್ ಕುಮಾರ್ ಅವರು ಕರೆ ಮಾಡಿ, ಒಂದು ದೇಶಭಕ್ತಿಯ ಒಂದು ಗೀತೆಯನ್ನು ನಮ್ಮ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂಥ ಜಗ್ಗದು ಜಗ್ಗದು ಇಂಡಿಯಾ ಹಗಲು ವೇಷ ಚಿತ್ರದ ಒಂದು ಗೀತೆಯನ್ನು ಹಾಡಿದರು. ಹಾಗಾದರೆ ಒಂದು ಇನ್ನೊಂದು ಗೀತೆಯನ್ನು ಕೇಳ್ಕೊಂಬರೋಣ.

0: ಶ್ರೋತೃಗಳೇ, ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಇದುವರೆಗೆ ಕೇಳ್ತಾ ಇದ್ರಿ. ಈಗ ಇನ್ನೂ ಕೂಡ ಕರೆ ಬರ್ತಾ ಇದೆ, ಆದರೆ ಕಾರ್ಯಕ್ರಮ ಮುಗಿಸುವ ಸಮಯ ಬಂದುಬಿಟ್ಟಿದೆ. ಕಾರಣ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ದಯಾನಂದ ಮೇತ್ರಿ. ಹಾಗೆ ಮುಂದಿನ ಭಾನುವಾರ 9:05 ಸರಿಯಾಗಿ ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಮತ್ತೊಮ್ಮೆ ಪ್ರಸಾರವಾಗುತ್ತೆ. ಪ್ರತಿ ಸಲನೂ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸೋದಕ್ಕೆ ನಿಮ್ಮ ಬಾನುಲಿ ಮಿತ್ರ ಕೃಷ್ಣಾನಂದ ನಾಯ್ಕನಿಗೆ ಅನುಮತಿ ಕೊಡಿ. ನಮಸ್ಕಾರ.
1: ಇದುವರೆಗೂ ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಇವತ್ತಿನ ಟೆಲಿಗ್ರಾಫ್, ಖಂಡ ಖಂಡಗಳ ನಡುವೆ ಸರಿದ ಹೋದ ಟೆಲಿಗ್ರಾಫ್ ಕಥೆಯನ್ನು ಕೇಳಿ ತುಂಬಾ ಖುಷಿಯಾಯಿತು. ಮಾಹಿತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಮೇಘ ಧ್ರುವ ಭಟ್ನಿ, ಕೇಶವಾಪುರ ಹುಬ್ಬಳ್ಳಿಯಿಂದ. ಖಂಡದಿಂದ ಖಂಡಕ್ಕೆ ಹೋದ ಖಂಡಾಂತರ ಸಂದೇಶ, ಚರ್ಚ್ ಸುಟ್ಟು ಹೋಗುವಷ್ಟು ಗಂಡಾಂತರ ಮಾಡ್ತಲ್ಲ ಅಂತ ತಮಾಷೆಗೆ ಹೇಳ್ತಾರೆ ನಮ್ಮ ಹರೀಶ್ ಮಲ್ಲೇಶ್ವರ ಅವರು. ಹೌದು, ಅವತ್ತಿನ ಗಂಡಾಂತರಗಳು ಖಂಡಾಂತರಗಳು ಇವತ್ತು ನಾವು ಹೇಗಿರೋದಕ್ಕೆ ಸಾಧ್ಯ ಆಗಿದೆ ಅಲ್ವಾ? ಹಾಗೆ ಮಂಜುಳಾ ಮುನಿಯಪ್ಪ ಅವರು ಎಷ್ಟೊಂದು ಮಾಹಿತಿಗಳನ್ನು ಸ್ವಲ್ಪ ಸಮಯದಲ್ಲಿ ನಮಗೆ ಕೊಟ್ರಿ, ಧನ್ಯವಾದ ಅಂತಾರೆ. ಆದೂರು ಪ್ರಕಾಶ್ ಅವರು ಆನೇಕಲ್ನಿಂದ ಸಂದೇಶ ಕಳಿಸಿದ್ದೀರಿ. ಚುಟು ಚುಟು ಹಾಡು ಅನುಮಾನವೇ ಇಲ್ಲ, ಈ ಹಾಡುಗಳನ್ನು ಕೇಳಿ ತುಂಬಾ ಖುಷಿಯಾಯಿತು, ಇಷ್ಟ ಆಯಿತು. ಅಪರೂಪದ ಗೀತೆಗಳು, ಎಷ್ಟೊಂದು ಸಲ ನಾವು ಗೀತೆಗಳನ್ನು ಕೇಳಿರಲ್ಲ ಅಂತಾರೆ ರಾಜು ಅವರು. ಸಂಪತ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಗಣಪತಿಯವರು ಬೆಂಗಳೂರಿನಿಂದ ಟೆಲಿಗ್ರಾಫ್ ಬಗ್ಗೆ ಸೂಪರ್ ಮಾಹಿತಿಗಳು ಇದ್ವು ಅಂತಾರೆ ಶೈಲಿನಿ ಅವರು. ಸುಮಾರು ಸಂದೇಶಗಳಿವೆ, ನಿಮ್ಮ ಎಲ್ಲ ಸಂದೇಶಗಳನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಸಾಧ್ಯ ಆದರೆ ನೋಡೋಣ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಿವೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ಕೇಳ್ತಾ ಇದ್ರಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಸೋದರ ಸೋದರಿಯರ ಬಾಂಧವ್ಯವನ್ನ ಸಾರುವ ದಿನ ಇಂದು. ನಾಗದೇವತೆಯನ್ನ ಆರಾಧಿಸುವ ದಿನ. ಮನೆ ಮಕ್ಕಳನ್ನ ಆರೋಗ್ಯವಾಗಿ ಇಡೋದು, ನಮ್ಮ ಅಂಗಾಂಗಗಳ ರಕ್ಷಣೆ ಮಾಡೋದು ನಾಗಪ್ಪ ಅಂತ ಅನೇಕರ ನಂಬಿಕೆ.

ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತಪ್ರಿಯ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ಸತ್ಯಂ. ಈಗ

ತನಿಯರಿಯೋದು ಇರ್ಲಿ, ಭೇಟಿಯಾಗೋದೇ ಕಷ್ಟ. ಅಣ್ಣ ಅಮೆರಿಕದಲ್ಲಿ, ತಂಗಿ ಭಾರತದಲ್ಲಿ, ಅಥವಾ ತಂಗಿ ಅಮೆರಿಕದಲ್ಲಿ, ಅಣ್ಣ ಭಾರತದಲ್ಲಿ, ಹೀಗಿರೋವಾಗ ತನಿಯರಿಯೋದಾದರೂ ಹೇಗೆ?

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 10:23. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಆಶಾ ಚಿತ್ರದ ಗೀತೆ ಕೇಳಿದಿರಿ. ಅರಂಜಯ್ ಗೋಪಾಲ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜೆಕೆ ವೆಂಕಟೇಶ್. ಚೌತಿ ಪಂಚಮಿ, ನಾಗರ ಚೌತಿ, ನಾಗರ ಪಂಚಮಿ, ಈ ಎರಡೂ ಹಬ್ಬಗಳಿಂದ ಶ್ರಾವಣದ ಸಂಭ್ರಮ ಶುರು.

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರು ಶ್ರಾವಣ ಬಂತು ಚಿತ್ರಕ್ಕೆಂದು ಬರೆದ ಗೀತೆ ಕೇಳಿದಿರಿ. ರಾಗ ಸಂಯೋಜನೆ ಎಂ ರಂಗರಾವ್ ಅವರದು.
1: ಮನೆಗೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
0: ಪಂಚಮಿ, ಚೌತಿ, ಏಕಾದಶಿ, ದ್ವಾದಶಿ, ಅಮಾವಾಸ್ಯೆ, ಕೆಲವು ಸಲ ದಿನ ವ್ಯತ್ಯಾಸಕ್ಕೆ ದಿನವ್ಯಸ ವ್ಯತ್ಯಾಸಗಳ ಜೊತೆ ಅಲ್ಲಿ ಇಲ್ಲಿ ಬದಲಾಗಬಹುದು. ಆದರೆ ಆಚರಣೆಗಳು ಒಂದೇ, ಭಾವನೆಗಳು ಒಂದೇ. ಮಾತು ಹಾಡಾಗಿ, ಹಾಡು ಇಂಪಾಗಿ, ಶ್ರಾವಣ ಸಂಭ್ರಮವಾಗಿ

ಎಸ್ ಜಾನಕಿಯವರ ಧ್ವನಿಯಲ್ಲಿ ರಾಜ ಕೆಂಪು ರೋಜಾ ಚಿತ್ರದ ಗೀತೆ ಕೇಳಿದಿರಿ. ಎಂ ಎನ್ ವ್ಯಾಸರಾವ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಹೃದಯ ಹಾಡಿತು ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ನದವೇದ ಹಬ್ಬ ಮಾಸ ಪ್ರೀತಿ ಬದುಕು ಕಾಯೋದು ಕರೆಯೋದು ಬಾಂಧವ್ಯಗಳ ಮೂಲ ಏನು ಯೋಚಿಸ್ತಾ ಸಾಗೋಣ. ಹಾಡು ಕೇಳ್ತಾ ಇರಿ, ತಂಪಾದ ಗಾಳಿ ಇಂಪಾದ ರಾಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಕ್ತಿಯ ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣ ಪರಮಹಂಸರ ಪುಣ್ಯಸ್ಮರಣೆಯಿಂದು ನಾಡಿನ ಎಲ್ಲ ಶ್ರೀರಾಮಕೃಷ್ಣ ಮಠ್ ಮಿಷನ್ ಹಾಗೂ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮಗಳಲ್ಲಿ ವಿಶೇಷ ಪೂಜೆ, ಭಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ವಿಧ್ಯುಕ್ತವಾಗಿ ನಡೆಯುತ್ತಿವೆ. ಹಿರಿಯ ಸ್ವಾಮೀಜಿಗಳು, ಯತಿಗಳು, ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದಾಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ, ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಭಗವಂತ ಪೂರ್ವಭಾಷಿ. ಅವನ ಅನುಗ್ರಹದಿಂದ ಅಜ್ಞಾನದ ಅಂಧಕಾರ ಕಳೆದು ಸುಜ್ಞಾನದ ದೀಪ ಬೆಳಗಲು ಶಬ್ದ ಕೊಟ್ಟವನು ಭಗವಂತ ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ಆಶೀರ್ವಚನ ನೀಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ಕೈಗೊಂಡಿರುವ ಶ್ರೀಗಳು ಶ್ರೀರಾಮನ ಕಾರುಣ್ಯ ದುಃಖ ವಿಮೋಚಕ, ಮನುಷ್ಯ ಸ್ವತಂತ್ರರೂಪಿ ಭಗವಂತ ಎಂಬ ಬಿಂಬದ ಪ್ರತಿಬಿಂಬ ಮಾತ್ರ ಎಂದರು. ಭಾರತರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರ ಪುಣ್ಯತಿಥಿಯಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಇಂದು ಬೆಳಗ್ಗೆ ಹೊಸದಿಲ್ಲಿಯ ಸದೈವ್ ಅಟಲ್ ಸ್ಮೃತಿವನಕ್ಕೆ ಭೇಟಿ ನೀಡಿ ಶ್ರದ್ಧಾಸುಮನ ಅರ್ಪಿಸಿದರು. ಇಂದು ದೇಶಾದ್ಯಂತ ಎಲ್ಲ ರಾಜ್ಯಗಳ ಬಿಜೆಪಿ ಕಚೇರಿಗಳಲ್ಲಿ ಅಟಲ್ ಸ್ಮರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಸಹಯೋಗದಲ್ಲಿ ದೇಸಿ ಟ್ರಸ್ಟ್ ಇಂದು ವಿಶೇಷ ವಿಚಾರ ಸಂಕಿರಣ ಆಯೋಜಿಸಿದೆ. ಮಂಜುನಾಥ್ ಚಾಂದ್ ಅವರು ಕನ್ನಡಕ್ಕೆ ಅನುವಾದಿಸಿರುವ ಮೀರಾ ಬೆಹನ್ ಅವರ ಮಹಾತ್ಮನ ಮಗಳು ಕೃತಿಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಪುನರ್ಚಿತ್ ಕಲೆಕ್ಟಿವ್ ನಿರ್ಮಿಸಿದ ಹೊಟ್ಟೆಗೆ ಹಿಟ್ಟು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಚಾಮರಾಜನಗರದ ದೀನಬಂಧು ಮಕ್ಕಳ ಮನೆ ಆಶ್ರಮ ಸಂಸ್ಥೆಯ ಜಿಎಸ್ ಜಯದೇವ ಸೇರಿದಂತೆ ಅನೇಕ ಗಣ್ಯರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಖ್ಯಾತ ರಂಗಕರ್ಮಿ ಪ್ರಸನ್ನ ಅವರು ಮಾಹಿತಿ ನೀಡಿದ್ದಾರೆ.
1: ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗಾಂಧಿ ಭವನದಲ್ಲಿ ಸೆಮಿನಾರ್ ಶೀರ್ಷಿಕೆ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಅಂತ ಇದೆ. ಇಂದಿನ ಬಿಕ್ಕಟ್ಟನ್ನ ನಾವು ಹಲವು ವಿಧದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ರಾಜಕೀಯ ಬಿಕ್ಕಟ್ಟು, ಯುವಜನತೆಯ ಬಿಕ್ಕಟ್ಟು, ಗ್ರಾಮೀಣ ಬಿಕ್ಕಟ್ಟು, ವಾತಾವರಣ ಬಿಸಿ ಏರುತ್ತಿರುವ ಬಿಕ್ಕಟ್ಟು ಹೀಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಉತ್ತರ ಕೂಡ ಪ್ರತ್ಯೇಕಿಸಿ ಕಾಣುವ ಪ್ರಯತ್ನವನ್ನ ಮಾಡಿ ಸೋಲ್ತಾ ಇದ್ದೇವೆ. ಗಾಂಧೀಜಿ ಹೀಗೆ ಮಾಡ್ತಾ ಇರಲಿಲ್ಲ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಕೂಡ ಸ್ವರಾಜ್ಯದ ಕಹಳೆ ಮೊಳಗಿಸಿದರೆ, ಇತ್ತ ಜನತೆಯ ನಡುವೆ ಗ್ರಾಮೀಣ ಬಡವರ ಪರವಾಗಿ ಸ್ವರಾಜ್ಯದ ಕಹಳೆಯನ್ನು ಅವರು ಮೊಳಗಿಸಿದರು. ಹಾಗಾಗಿ ಅವರು ಖಾದಿ, ಗ್ರಾಮೋದ್ಯೋಗಗಳನ್ನೆಲ್ಲ ಮುಂದೊತ್ತಿ ಗ್ರಾಮೀಣ ಬಡತನವನ್ನು ನಿವಾರಿಸಿ ಗ್ರಾಮೀಣ ಜನರನ್ನ ಮತ್ತೆ ಸ್ತ್ರೀಯರ ಧ್ವನಿ ಕೊಡುವ ಕೆಲಸವನ್ನು ಅವರು ಮಾಡಿದ್ರು. ಗಾಂಧೀಜಿಯವರ ಈ ಕನಸನ್ನ ನನಸಾಗಿಸುವ ಪ್ರಯತ್ನ ಮಾಡೋಣ.
0: ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿಯನ್ನು ಇಂದು ಸಂಜೆ 4:30ಕ್ಕೆ ಹಟ್ಟಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಗಣ್ಯರು ಪ್ರದಾನಿಸಲಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ 7 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ತಮ್ಮ ವರದಿಯನ್ನು ಸಲ್ಲಿಸುವುದಾಗಿ ಅವರು ಹೇಳಿದರು. ಬೆಂಗಳೂರಿನ ಶ್ರೀರಾಮ ಕಲಾವೇದಿಕೆ ಧಾರವಾಡದ ಶ್ರೀ ಆಲೂರು ವೆಂಕಟರಾವ್ ಭವನದಲ್ಲಿ ಇಂದು ಸಂಜೆ 5:30ಕ್ಕೆ ಶ್ರಾವಣ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದೆ. ಕಲಾಪೋಷಕ ಸಪ್ತಕ್ ಸಂಸ್ಥೆಯ ಜಿಎಸ್ ಹೆಗಡೆ ಅವರಿಗೆ 75 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪಂಡಿತ್ ರಘುನಾಥ್ ನಾಕೋಡ್,

0: ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ ಸನ್ಮಾನಿಸಲಿದ್ದಾರೆ. ಧಾರವಾಡ ಘರಾಣೆಯ ಮೊಹಸೀನ್ ಖಾನ್ ಸಿತಾರ್ ಹಾಗೂ ಮುಂಬಯಿಯ ಧನಂಜಯ್ ಹೆಗಡೆ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಹರ್ಷದ್ ಶಾದಿಶ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಅಂತಿಮ ಹಂತ ಪ್ರವೇಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ವನಿತಾ ವಿಹಾರ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ ಕೇಳ್ತಾ ಇದ್ದ ಹಾಗೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾವಿದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಹಾ, ನಿಮ್ಮ ಊಹೆ ಸರಿಯಾಗಿದೆ, ವರಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ. ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತ ಕಥೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರ. ಪ್ರತಿ ವರ್ಷ ನಿಮ್ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನ ನೋಡೋ ಭಾಗ್ಯ ನಮಗೆ ಸಿಗ್ತಿದೆ. ನಿಮ್ಮನೆಯಲ್ಲಿ ದೇವಿಗೆ ಸೀರೆ ಉಡಿಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ

0: ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ತಿಳಿಸ್ತೀರಾ?
1: ಆಯ್ತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬಾ ನೆಂಟರು ಸ್ನೇಹಿತರು ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ ಶ್ರದ್ಧೆ ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹೆಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು ಹಾರಗಳನ್ನು ಹಾಕಿ ದೇವಿಯ ಕಳಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು. ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಣೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ ಗಣಪತಿ ಹಾಗೂ ಲಕ್ಷ್ಮಿಯ ವಿಗ್ರಹವನ್ನಿಡಬೇಕು.

0: ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ ಕುಂಕುಮ ಹೂವು ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ.
1: ಗೀತಾ ಅವರೇ, ನಮ್ಮ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
2: ಹಾಂ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು ಗಂಗೆ

0: ಕುರು ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು.
1: ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ?
0: ಹಾ ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, ಒಂದೆರಡು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ ಐದು ಮಾವಿನ ಎಲೆಗಳು ಅಥವಾ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ. ಅದರ ಜೊತೆಗೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಡುವುದು. ಈಗ ವರಮಹಾಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸುವುದು. ಮೊದಲಿಗೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ

ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು.

0: ಸರ್ವದಾ ಎಂದು ಪದ್ಮಾಸನ ಸ್ಥಿತಿಯಾದ ಲಕ್ಷ್ಮೀದೇವಿಯ ಪೀಠ ಪೂಜೆ ಮಾಡುವುದು. ನಂತರ ಲಕ್ಷ್ಮೀ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡುವುದು.
1: ಗೀತಾ ಅವರೇ, ಪಂಚಾಮೃತಕ್ಕೆ ಏನೇನು ಪದಾರ್ಥಗಳನ್ನು ಹಾಕುತ್ತೀರಾ?
0: ಹೇಳ್ತೀನಿ ವಿಜಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಈ ಐದು ಪದಾರ್ಥಗಳಿರುತ್ತವೆ. ಪಂಚಾಮೃತದಿಂದ ಅಭಿಷೇಕ ಮಾಡಿದ ನಂತರ ಶುದ್ಧೋದಕ ಸ್ನಾನ, ಅಂದರೆ ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು. ನಂತರ ದೇವಿಗೆ ಗೆಜ್ಜೆ ವಸ್ತ್ರ ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿನ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ ದೋರಸ್ಥಾಪನೆ, ದೇವಿಯ ಬಲಭಾಗದಲ್ಲಿ ಎರಡು ವಿಳ್ಳೆದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೋರಸ್ಥಾಪನೆ ಮಾಡಿ ಅದಕ್ಕೆ

0: ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನ ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನ ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ?
1: ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿಣದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿಧಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ.
2: ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ

0: ಅರ್ಪಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡು.
1: ಅಬ್ಬಬ್ಬ, ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ, ದೋರಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನು ಹೇಗೆ ತಯಾರು ಮಾಡೋದು ನಮಗೆಲ್ಲ ತಿಳಿಸ್ಕೊಡ್ತೀರಾ?
2: ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡಾನ್ನ ಮಾಡೋದು ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು

ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲಿಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಲೂ ಕರೀತಾರೆ. ಸಾಮೆ ಅಕ್ಕಿ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/2 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪುರ ಚಿಟ್ಕಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2 1/2 ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. 1 ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ

0: ಗೋಡಂಬಿ ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2¼ ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು ಪಕ್ಕಕ್ಕಿಡಬೇಕು. ಅದೇ ಬಾಣಲೆಗೆ ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡಾನ್ನ ರೆಡಿ.
1: ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ. ಆದರೆ ಬೆಳಗ್ಗೆ ಈ ಪೂಜಾ ಕೈಂಕರ್ಯದ ಜೊತೆ ನಮಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬಹುದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗೆ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ?
0: ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆಯನ್ನು ತೆಗೆದು ತುರಿದಿದ್ದು 1 ಕಪ್ಪು. ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿ ತಂದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ 1 ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಿಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟಿಕಿ, ಇವೆಲ್ಲನೂ ಹದವಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ, ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿನೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ ಎರಡೂ ಬದಿ ಬೇಯಿಸಬೇಕು.
1: ಆಹಾ, 2 ಹೊಸ ಪಾಕ ವೈವಿಧ್ಯವನ್ನು ಕಲಿತ ಹಾಗಾಯಿತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನು ತಿಳಿಸ್ಕೊಟ್ರಿ ಶ್ಯಾಮಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದ್ಬಿಡುತ್ತೆ, ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡಬಹುದಾ?
0: ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆನ ಮಾಡಿ ಮಡಿಸಿದ ನಂತರ ಅದರ ಅಂಚನ್ನು ಕತ್ತರಿಯಿಂದ ಕತ್ತರಿಸೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರ

0: ಅಡಿಕೆಯನ್ನು ಇಟ್ಟು ಆಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ.
1: ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ ಮುಗ್ದ ಹಾಗಾಯಿತು. ನಾವೆಲ್ಲ ಸೇರಿ ವರಮಹಾಲಕ್ಷ್ಮಿಗೆ ಆರತಿ ಬೆಳಗೋಣವೇ.

0: ಹಾಗಿದ್ರೆ ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾ ಸರಿ, ಈಗ ವಿಜಯ ಅವರನ್ನ ಉಪಾಯಿಂದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗ್ಲೂ ಹೇಳ್ತಾ ಇದ್ರು. ಉಪಾಯಂದಾನ ಅಂದ್ರೇನು? ಇದನ್ನ ಯಾರಿಗೆ ಕೊಡಬೇಕು ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ?
1: ಖಂಡಿತ ಉಷಾ, ಹೇಳ್ತೀನಿ. ಪೂಜೆಯೆಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಎರಡು ವಿಳ್ಳೆದೆಲೆ

0: ಕೊನೆಯದಾಗಿ ವ್ರತ ಕತೆ ಹೇಳುವುದರಿಂದ ಅಲ್ಲಿಗೆ ವರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತ ಕಥೆಯನ್ನ ಸೊಗಸಾಗಿ ತಿಳಿಸ್ಕೊಡ್ತಾರೆ.
1: ಹೇಳ್ತೀನಿ ಉಷಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಗಣ ಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ, ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ ಎಲ್ಲರೂ ಸೇರಿ ವಿಧ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕಪ್ರಸಿದ್ಧಿಯಾಗಿದೆ.
0: ಇದಾಗಿತ್ತು ಈ ದಿನದ ಪೂಜಾ ವಿಶೇಷ, ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮೀ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು ಟಿ ಆರ್ ಉಷಾರಾಣಿ. ನಮಸ್ಕಾರ.

0: ಮನೆಯಂಗಳದ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಇದುವರೆಗೆ ಮೂಡಿಬಂತು. ನಿರ್ಮಾಣ ಆಶಾ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಇಂದಿನ ವನಿತಾ ವಿಹಾರ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 12:31. ಕೆಲವು ಪ್ರಕಟಣೆಗಳು ಇದೀಗ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
4: ಅರೆ,
3: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದ ಮೊಮ್ಮಗಳ ಹೆಸರಿಗೆ.
5: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
6: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
3: ಹಾಗೆಲ್ಲ ಮಾತಾಡ್ಬೇಡಿ.
4: ಏನು?
1: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ, ಈ ವಿಷಯ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ.

0: ನಮಸ್ಕಾರ ಕೇಳುಗರೆ. ಋತುಬಂಧ ಎನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ನಡೆಯುವ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದು ಮುಟ್ಟಿನ ಅವಧಿ ಶಾಶ್ವತವಾಗಿ ನಿಲ್ಲುವ ಹಂತವನ್ನು ಸೂಚಿಸುತ್ತದೆ. ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವ ಡಾಕ್ಟರ್ ಸಿರಿ ಗಣೇಶ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ.
1: ಸ್ವಾಗತ
0: ಡಾಕ್ಟರ್. ಈಗ ಋತುಬಂಧ ಅಂದ್ರೆ ಏನು? ಸಾಮಾನ್ಯವಾಗಿ ಇದು ಯಾವ ವಯಸ್ಸಿನಲ್ಲಿ ಆರಂಭ ಆಗ್ತದೆ?
1: ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ರಿ, ಋತುಬಂಧ ಅಂತಂದ್ರೆ ಋತುಚಕ್ರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂತ ಅರ್ಥ. ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂದ್ರೆ ಎಷ್ಟು ತಿಂಗಳುಗಳ ಕಾಲ ನಾವು ಕಾಯಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ನಮ್ಮ ಸ್ಟಡಿ ಪ್ರಕಾರ ಏನ್ ಹೇಳ್ತೀವಿ ಅಂದ್ರೆ 12 ತಿಂಗಳುಗಳ ಕಾಲ ಪೀರಿಯಡ್ಸ್ ಆಗದೇನೆ ಅಥವಾ ಋತುಚಕ್ರ ಆಗದೇನೆ ನಿಂತು ಹೋಯಿತು ಅಂತಂದ್ರೆ ಅದಕ್ಕೆ ನಾವು ಋತುಬಂಧ ಅಥವಾ ಮೆನೋಪಾಸ್ ಅಂತ ಹೇಳ್ತೀವಿ.
0: ಮುಟ್ಟು ನಿಲ್ಲುವಿಕೆ
1: ಅಂತ ಸರಳವಾಗಿ ನೀವು ಹೇಳ್ತೀರಾ, ಅದನ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಜಸ್ಟ್ 1 month ಆರ್ 2 months ಸ್ಟಾಪ್ ಆದ್ರೆ ಅದಕ್ಕೆ ಮೆನೋಪಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ರಿಟ್ರೋಸ್ಪೆಕ್ಟಿವ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ 12 ತಿಂಗಳು ಕಂಪ್ಲೀಟ್ ವೈಟ್ ಮಾಡಬೇಕಾಗುತ್ತೆ. ಅಷ್ಟು 12 ತಿಂಗಳು ವೈಟ್ ಮಾಡಿದ್ರು ಮತ್ತೆ ಋತುಚಕ್ರ ಆಗಿಲ್ಲ ಅಂತಂದ್ರೆ ದೆನ್ ವಿ ವಿಲ್ ಥಿಂಕ್ ಆಫ್ ಮೆನೋಪಾಸ್.
0: ಅಂದ್ರೆ ಇದು ಯಾವ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಆರಂಭ ಆಗುವಂತದ್ದು?
1: ಹಾ, ಸಾಮಾನ್ಯವಾಗಿ ಒಂದು 47-48 ವರ್ಷ ವಯಸ್ಸಿನಲ್ಲಿ ಶುರು ಆಗುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ಅದೇ ವರ್ಷಕ್ಕೆ ಆಗ್ಬೇಕಂತಿಲ್ಲ, ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಒಂದು 45-46 ವರ್ಷಕ್ಕಾಗುತ್ತೆ. ಕೆಲವೊಬ್ಬರಿಗೆ ಒಂದು 50-52 ವರ್ಷದ ತನಕನು ಆಗುವ ಚಾನ್ಸಸ್ ಇರುತ್ತೆ. ಆದ್ರೆ 40 ವರ್ಷದಕ್ಕಿಂತ ಮುಂಚಿತವಾಗಾದ್ರೆ before 40 years ಅದಕ್ಕೆ ನಾವು ಪ್ರೀಮೆಚ್ಯೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ತರದ್ದೇ ಕಾರಣಗಳಿರ್ತವೆ. ಇನ್ನು 52 ವರ್ಷದ ನಂತರನೂ ಇದೇ ತರ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿದ್ರೆ ನಾವು ಸ್ವಲ್ಪ ಬೇರೆ ಕಾರಣಗಳು, ಉದಾಹರಣೆಗೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್, ಈ ತರದ್ದೆಲ್ಲ ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಬಟ್ ಸಹಜವಾಗಿ ನಾರ್ಮಲ್ ಆಗಿ ಹೇಳಬೇಕಂದ್ರೆ ಒಂದು 47-48 ಇಯರ್ಸ್ ಎವರೇಜ್ ಅಲ್ಲಿ ಋತುಚಕ್ರ ನಿಲ್ಲುತ್ತೆ.
0: ಈಗ ಋತುಚಕ್ರ ಹದಿಹರೆಯದಲ್ಲಿ ಬೇಗ ಆಯಿತು ಅಂತ ಇದ್ದಾಗ,
1: ಹೌದು,
0: ಅಥವಾ ಬೇಗ ಆರಂಭ ಆಯಿತು ಅದಕ್ಕೆ ಬೇಗ ನಿಲ್ತಾ ಉಂಟು ಅನ್ನುವಂಥದ್ದು
1: ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಇದು ಎಲ್ಲ ಜನರಲ್ಲೂ ಸಾಮಾನ್ಯವಾಗಿ ಇರುವಂತಹ ಪ್ರಶ್ನೆ. ಅಂದ್ರೆ ಬೇಗ ಋತುಮತಿ ಆದ ತಕ್ಷಣ ಬೇಗ ಮುಟ್ಟ ನಿಲ್ಲುತ್ತೆ ಅನ್ನೋದು ಆ ತರ ಯಾವುದೂ ಇಲ್ಲ. ಮೆನೋಪಾಸ್ ಅಥವಾ ಋತುಬಂಧಕ್ಕೆ ಆಲ್ರೆಡಿ ಇಟ್ ಈಸ್ ಜೆನೆಟಿಕಲಿ ಡಿಟರ್ಮೈಂಡ್. ನಾವು ಹುಟ್ಟಬೇಕಾಗಿದ್ರೇನೆ, ಅಂದ್ರೆ ಫಾಲಿಕ್ಯುಲಾರ್ ಕೌಂಟ್ಸ್, ಫಾಲಿಕ್ಯುಲಾರ್ ಸೆಲ್ ಅಂತ ಹೇಳ್ತೀವಿ, ಅದು ಹುಟ್ಟಬೇಕಿದ್ರೆ ಒಂದು ಇಂತಿಷ್ಟು ಕೌಂಟ್, ಲೈಕ್ 1 ಲಕ್ಷ 2 ಲಕ್ಷ ಆ ತರ ಇರುತ್ತೆ. ಪ್ರತಿ ತಿಂಗಳಲ್ಲಿ ಸ್ತ್ರೀ ಋತುಚಕ್ರ ಆದಾಗ, ಪೀರಿಯಡ್ಸ್ ಆಗ್ತಾ ಇದ್ದಾಗ ಈ ಫಾಲಿಕ್ಯುಲಾರ್ ಸೆಲ್ಸ್ಗಳು ಕೌಂಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಒಂದು ಪೀರಿಯಡ್ಸ್ ಅಲ್ಲಿ ಇಷ್ಟು ಫಾಲಿಕ್ಯುಲರ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅದು ಈಚ್ ಪರ್ಸನ್ಸ್ ಬಾಡಿ ಹ್ಯಾಬಿಟ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ.
0: ಈಗ ಋತುಬಂಧದ ನಂತರ ಒಬ್ಬ ಮಹಿಳೆಗೆ ಅವಳ ದೇಹದಲ್ಲಿ ಪ್ರಮುಖವಾಗಿ ಯಾವ ಬದಲಾವಣೆಗಳು ಕಾಣಿಸಿಕೊಳ್ತದೆ ಡಾಕ್ಟರ್?
1: ಹಾ, ನೀವು ಋತುಬಂಧದ ಲಕ್ಷಣಗಳನ್ನ ಕೇಳ್ತಾ ಇದ್ದೀರಾ ಅಲ್ವಾ?
0: ಹೌದು.
1: ಹಾ, ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ನಾವು ಒಂದಿಷ್ಟು ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮತ್ತೆ ಲೇಟ್ ಸೀಕ್ವೆಲ್ಸ್. ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದ್ರೆ ಫಸ್ಟ್ ನಮ್ಗೆಲ್ರಿಗೂ ಗೊತ್ತಿದೆ, ಮೆನ್ಸ್ಟ್ರೇಷನ್, ಇಟ್ ಇಸ್ ಎ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಒವೇರಿಯನ್ ಫಂಕ್ಷನ್. ನಿಜವಾಗ್ಲೂ ರಥಬಂಧದಲ್ಲಿ ಏನಾಗುತ್ತಂದ್ರೆ ಅಂಡಾಶಯ ಅನ್ನುವಂಥ ಆರ್ಗನ್ ಇರುತ್ತಲ್ಲ, ಅದರ ಕೆಲಸ ನಿಷ್ಕ್ರಿಯವಾಗ್ತಾ ಹೋಗುತ್ತೆ. ಕಾಲಕ್ರಮೇಣ ಅದು ನಿಧಾನವಾಗಿ ಅದರ ಕೆಲಸ ಮಾಡೋದನ್ನ ನಿಲ್ಲಿಸ್ತಾ ಹೋಗುತ್ತೆ. ಇದರ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್, ಹೊರಗಡೆ ನಾವು ಏನು ಕಾಣಿಸ್ತೀವಿ ಅಂತಂದ್ರೆ ಈ ಋತುಚಕ್ರ ತಿಂಗಳಿಗೆ ಆಗೋದು ನಿಲ್ತಾ ಹೋಗುತ್ತೆ. ಇದು ಫಸ್ಟ್ ಸಿಂಪ್ಟಮ್ಸ್, ಮೊದಲ ಲಕ್ಷಣ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಈ ಮೆನ್ಸ್ಟ್ರಲ್ ಸೈಕಲ್ ಕ್ಲಾಸಿಕಲಿ 3 ನಿದ್ದದಲ್ಲಿ ನಿಲ್ಬಹುದು. ಒಂದು ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ, ಸಡನ್ ಆಗಿ ಸ್ಟಾಪ್ ಆಗುತ್ತೆ, ದಟ್ ಈಸ್ ಒನ್ ವೇ ಆಫ್ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಇನ್ನೊಂದು ನಿಧಾನವಾಗಿ ಸ್ಪೇಸಿಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ 28 ದಿವಸದ ಸೈಕಲ್ ನಾರ್ಮಲ್ ಆಗಿದ್ರೆ ಒಂದು ಸ್ವಲ್ಪ ಟೈಮಲ್ಲಿ ಅವ್ರದ್ದು 35 ದಿವಸಕ್ಕೆ ಹೋಗ್ಬೋದು, 40 ದಿವಸಕ್ಕೆ ಹೋಗ್ಬೋದು, 60 ದಿವಸಕ್ಕೆ ಹೋಗ್ಬೋದು, 2 ತಿಂಗಳು 3 ತಿಂಗಳು, ಹೀಗೆ ಹೀಗೆ ಕ್ರಮೇಣ ಹೋಗಿ ಅದು ಕಂಟಿನ್ಯೂಸ್ ಆಗಿ, ನಾನು ಹೇಳಿದ್ನಲ್ಲ 12 ತಿಂಗಳು ಕಂಟಿನ್ಯೂಸ್ ಆಗಿ ಸ್ಟಾಪೇ ಆಗಿಬಿಡುತ್ತೆ, ಅದಕ್ಕೆ ನಾವು ಮೆನೋಪಾಸ್ ಹೇಳ್ತೀವಿ. ಅದು ಇನ್ನೊಂದು ವೇ. ಇನ್ನೊಂದು ಏನಂತಂದ್ರೆ ನಿಧಾನವಾಗಿ ರೆಗ್ಯುಲರ್ ಇರುತ್ತೆ ಸೈಕಲ್ಸ್, 28 ದಿವಸ ಹಾಗೆ ಹೋಗ್ತಾ ಇರುತ್ತೆ. ಆದ್ರೆ ಬ್ಲೀಡಿಂಗ್ 3 ದಿವಸ ಹೋಗುವಲ್ಲಿ 2 ದಿವಸಕ್ಕೆ ಹೋಗುತ್ತೆ, 1 ದಿವಸಕ್ಕೆ ಹೋಗುತ್ತೆ. ಅದರ ವಾಲ್ಯೂಮ್, ಮೆನ್ಸ್ಟ್ರಲ್ ಬ್ಲಡ್ ವಾಲ್ಯೂಮ್ ಹೇಳ್ತೀವಲ್ಲ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಇದು ಕೂಡ ಇನ್ನೊಂದು ರೀತಿಯಲ್ಲಿ ಆಗುವಂತದ್ದು. ಇದು
0: ಹಾಗಾಗಿ ಇಂಥದ್ದೇ ಒಂದು ಲಕ್ಷಣ ಅಂತ ಹೇಳಿ ಹೇಳಲಿಕ್ಕಾಗುದಿಲ್ಲ.
1: ಹೌದು.
0: ಈಗ ಡಾಕ್ಟ್ರೆ, ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂತ

0: ಆರೋಗ್ಯ ಸಮಸ್ಯೆಗಳು ಯಾವುವೆಲ್ಲ?
1: ಇದು ನಾನು ಆಗ್ಲೇ ಹೇಳಿದ್ದೀನಿ, ಇದ್ರದ್ದು ಲೇಟ್ ಸೀಕ್ವೆಲ್ ಅಂತ ಹೇಳ್ತೀವಿ. ಅಂದ್ರೆ ಋತು ಬಂದ ಆದ್ಮೇಲೆ ಸುಮಾರು ವರ್ಷಗಳ ನಂತರ ಏನೇನು ಆಗ್ಬೋದು ದೇಹದಲ್ಲಿ ಬದಲಾವಣೆಗಳು ಅನ್ನೋದಕ್ಕೆ ಮುಖ್ಯವಾಗಿ ಇದರಲ್ಲಿ ನಮಗೆ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಅಂದರೆ ಹಾರ್ಟ್ ಡಿಸೀಸ್, ಹೌದು ಹೌದು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ಸ್, ಹಾರ್ಟ್ ಡಿಸೀಸ್ ಈ ಥರದ್ದು, ಅಥವಾ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಲೈಕ್ ಸ್ಟ್ರೋಕ್ ಆಗ್ಬೋದು, ಮತ್ತು ಮೂಳೆ ಸವೆತ ಹೇಳ್ತೀವಲ್ಲ ಆಸ್ಟಿಯೋಪರಾಸಿಸ್ ಆರ್ ಆಸ್ಟಿಯೋಪೀನಿಯಾ, ಇದರ ಇನ್ಸಿಡೆನ್ಸ್ ಹೆಚ್ಚಳ ಆಗ್ಬೋದು. ಅದರ ಜೊತೆಗೆ ಲಾಸ್ ಆಫ್ ಲಿಬಿಡೋ ಅಂತಂದರೆ ಲೈಂಗಿಕತೆಯಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಬರ್ತವೆ. ಅದರ ಜೊತೆಗೆ ಗರ್ಭಚೀಲ ಜರುಗೋದಂತ ಸಾಮಾನ್ಯವಾಗಿ ಜನರು ಹೇಳೋದು ಕೇಳಿರ್ಬೋದು ನೀವು. ಯೂಟ್ರಸ್ ವಿಲ್ ಗೆಟ್ ಪ್ರೊಲ್ಯಾಪ್ಸ್ಡ್, ಅಂದರೆ ಅದು ಇರುವ ಸ್ಥಾನದಿಂದ ಸ್ವಲ್ಪ ಕೆಳಕ್ಕೆ ಜರ್ಕೊಂಡು ಬರುತ್ತೆ. ಸೊ ಈ ಕಾಂಪ್ಲಿಕೇಶನ್ ಕೂಡ ಮೆನೋಪಾಸಲ್ ವುಮೆನ್ನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ.
0: ಈ ಸಂದರ್ಭದಲ್ಲಿ ಈಗ ನೀವು ಹೇಳಿದ್ರಿ ಗರ್ಭಚೀಲ ಕೆಳಗೆ ಜಾರುವಂತಹ ಸಾಧ್ಯತೆ ಇರುತ್ತದೆ ಅಂತ.
1: ಹೌದು,
0: ಸಾಮಾನ್ಯವಾಗಿ 45 ವಯಸ್ಸಿನ ನಂತರ ಈ ಗರ್ಭಚೀಲಗಳನ್ನು ತೆಗೆಯುವಂತಹ ಸಂದರ್ಭಗಳು ಬರ್ತವೆ.
1: ಹೌದು,
0: ಇದು ಕೂಡ ಅದೇ ಕಾರಣಕ್ಕಾಗಿರ್ಬೋದೆ?
1: ಹಾ, ಇದು ನೀವು ಕೇಳ್ತಾ ಇರೋದು ಒಳ್ಳೆ ಕ್ವೆಶನ್. ಯಾಕೆ ಹೇಳಿದ್ರೆ ಈಗ ನಾನು ನಾರ್ಮಲ್ ಆಗಿ 47 ವರ್ಷಕ್ಕೆ ಮೆನೋಪಾಸ್ ಆಗುತ್ತೆ ಅಂತ ಹೇಳಿದೆ, ಆದರೆ ಕೆಲವರಲ್ಲಿ 40 ವರ್ಷದ ಮುಂಚೆನೆ, ಅಂದರೆ ಪ್ರಿಮೆಚೂರ್ ಮೆನೋಪಾಸ್, ತುಂಬ ಬೇಗ ಅವರಿಗೆ ಮುಟ್ಟು ನಿಂತು ಹೋಗ್ಬಿಡುತ್ತೆ. ಇದಕ್ಕೆ ಕಾರಣ ಏನಂದರೆ ಯೂಟ್ರಸ್ ತೆಗೆಯುವಂಥ ಸರ್ಜರಿ, ಒಂದು ಯೂಟ್ರಸ್ ರಿಮೂವಲ್ ಹಿಸ್ಟ್ರೆಕ್ಟಮಿ, ಅದು ಬಿಟ್ಟರೆ ನಾವು ಸಂತಾನ ಹರಣ ಮಾಡಲಿಕ್ಕೆ ಆಪರೇಷನ್ ಮಾಡ್ತೀವಿ, ಟ್ಯುಬೆಕ್ಟಮಿ ಅಂತ ಹೇಳ್ತೀವಿ. ಇದು ಮಾಡಿದರೂ ಕೂಡ ಒಂದು ಸ್ವಲ್ಪ ಚಾನ್ಸಸ್ ಬ್ಲಡ್ ಸಪ್ಲೈ ಟು ದ ಓವರಿ, ಅಂಡಾಶಯಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಇದರ ಕಾರಣದಿಂದಾಗಿ ಓವರಿ ಫಂಕ್ಷನ್ನ ಕಡಿಮೆ ಮಾಡುತ್ತೆ. ನಾನು ಮೊದಲಿಗೆ ಹೇಳಿದೆ, ಋತುಬಂಧ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಲಾಸ್ ಆಫ್ ಒವೇರಿಯನ್ ಫಂಕ್ಷನ್, ಅಂಡಾಶಯದ ಕಾರ್ಯಕ್ಷಮತೆ ಕಮ್ಮಿ ಆಗ್ತಾ ಹೋಗೋದು, ಅದೇ ಹೊರಗಡೆ ಕಾಣಿಸೋದು ನಮಗೆ ಋತುಬಂಧ ಅಂತ. ಸೊ ನಾವು ಟ್ಯುಬೆಕ್ಟಮಿ ಮಾಡುವಾಗ ಓವೇರಿಗೆ ಹೋಗ್ತಾ ಇರುವಂಥ ರಕ್ತ ಸಂಚಾರ ಸ್ವಲ್ಪ ಕಟ್ಟಾಗುವ ಚಾನ್ಸಸ್ ಇರುತ್ತೆ, ಇದರಿಂದನೂ ಕೂಡ ಆಗುತ್ತೆ. ಮತ್ತು ಅದು ಬಿಟ್ಟರೆ ಕ್ಯಾನ್ಸರ್ ಥೆರಪಿ ಕೊಡಬೇಕಿದ್ರೆ ನಾವು ರೇಡಿಯೋಥೆರಪಿ ಕೊಡ್ತೀವಿ, ಮತ್ತು ಕಿಮೋಥೆರಪಿ ಕೊಡ್ತೀವಿ, ಅದರ ದುಷ್ಪರಿಣಾಮವಾಗಿ ಅಡ್ವರ್ಸ್ ಇಫೆಕ್ಟ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್. ಸೊ ಈ ಎಲ್ಲ ಕಾರಣದಿಂದನೂ ಪ್ರಿಮೆಚ್ಯೂರ್ ಒವೇರಿಯರ್ ಫೇಲ್ಯೂರ್ ಆಗುತ್ತೆ. ಆದರೆ ಪ್ರೊಲ್ಯಾಪ್ಸ್ ಅಂತಂದರೆ ಈ ಮೆನೋಪಾಸಿನ ಒಂದು ಕಾಂಪ್ಲಿಕೇಶನ್, ಬಟ್ ಪ್ರಿಮೆಚ್ಯೂರ್ ಮೆನೋಪಾಸ್ ಇಸ್ ಎ ಕಾಂಪ್ಲಿಕೇಶನ್ ಆಫ್ ಹಿಸ್ಟೆಕ್ಟಮಿ, ಅಂದರೆ ಗರ್ಭಚೀಲ ತೆಗೆಯುವಂಥ ಆಪರೇಷನ್ ಮಾಡಿರ್ತೀವಲ್ಲ ಅದರ ದುಷ್ಪರಿಣಾಮವಾಗಿ ಬೇಗ ಮೆನೋಪಾಸ್ ಆಗೋದು. ಎರಡು ಬೇರೆ ಕಂಡೀಷನ್ ಇದು. ಪ್ರಿಮೆಚ್ಯೂರ್ ಮೆನೋಪಾಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್ ಆ್ಯಂಡ್ ಪ್ರೊಲ್ಯಾಪ್ಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್.
0: ಹಾಗಾದರೆ ಈ ಋತುಬಂಧಕ್ಕೂ ಈ ಗರ್ಭಚೀಲವನ್ನು ತೆಗೆಯುವಂತಹ ಒಂದು ಆ ಸಮಸ್ಯೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತೀರಿ?
1: ಇದೆ, ಗರ್ಭಚೀಲ ತೆಗೆದಾಗ ಪ್ರೀಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್ ಆಗಿ ಈ ಬೇರೆ ಲಕ್ಷಣಗಳು ಹೇಳಿದ್ನಲ್ಲ, ಮೂಳೆ ಸವೆತ ಕಾಣಿಸ್ಕೊಳ್ಳೋದು, ಹಾರ್ಟ್ ರಿಲೇಟೆಡ್ ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದರೆ ಒವೇರಿಯಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನ್ ಉತ್ಪತ್ತಿಯಾಗುತ್ತೆ, ಆ ಹಾರ್ಮೋನ್ನ ಅಂಶ ದೇಹದಲ್ಲಿ ಕಮ್ಮಿ ಆಗ್ತಾ ಇದ್ದಾಗೇನೆ, ಕ್ಷೀಣಿಸ್ತಾ ಇದ್ದಾಗೇನೆ ಈ ಥರದ ಅಡ್ಡ ಪರಿಣಾಮಗಳು ಕಾಣಿಸ್ಕೊಳ್ಳುವಂಥ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಈ ಥರ ಪ್ರಿಮೆಚ್ಯೂರ್ ಅಂದರೆ ಬೇಗ ಮುಟ್ಟು ನಿಂತಾಗ ನಾವು ಪ್ರಾಪರ್ ಇವ್ಯಾಲ್ಯುವೇಷನ್ ಮಾಡೋದು, ಯಾವ ಕಾರಣದಿಂದ ಈ ಥರ ಬೇಗ ಮುಟ್ಟು ನಿಂತಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನವರು ಇದನ್ನ ನಿರ್ಲಕ್ಷಿಸಿ ಬಿಡ್ತಾರೆ. ಅದನ್ನ ನಿರ್ಲಕ್ಷಿಸಬಾರದು. ಕೂಡಲೇ ಹತ್ತಿರದ ಯಾವುದಾದ್ರು ಸ್ತ್ರೀರೋಗ ತಜ್ಞರಿಗೆ ಭೇಟಿಯಾಗಿಬಿಟ್ಟು ಅದರ ಕಾರಣ ಏನಂತ ತಿಳ್ಕೊಳ್ಳೋದು ತುಂಬ ಅಗತ್ಯ.
0: ಈಗ ಡಾಕ್ಟ್ರೆ, ಹಾಗಾದ್ರೆ ಈ ಗರ್ಭಚೀಲವನ್ನು ತೆಗೆದ ನಂತರ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು ಅಥವಾ ಮಂಡಿ ಸವೆತ, ಇದು ಕಾಡಬಹುದಾ ಅಥವಾ ಸಾಧ್ಯತೆಗಳು ಜಾಸ್ತಿ
1: ಆಗ್ತವೆ ಅಂತ? ಹೌದು.
0: ಹಾಗಾದ್ರೆ ಡಾಕ್ಟ್ರೆ, ಈಗ ಹೃದಯ ಸಂಬಂಧಿತ ರೋಗಗಳ ಅಪಾಯ ಋತುಬಂಧದ ನಂತರ ಯಾಕೆ ಹೆಚ್ಚಾಗ್ತದೆ ಅಂತ ಹೇಳ್ತೀರಿ?
1: ನಾನು ಹೇಳಿದೆ, ಓವೇರಿಯ ಫಂಕ್ಷನ್ ಏನಂತಂದ್ರೆ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಮಾಡೋದು ಅದರ ಕಾರ್ಯ. ಈ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ನ ಪ್ರಮಾಣ ಅನ್ನೋದು ಇದರಲ್ಲಿ ಕಮ್ಮಿ ಆಗುತ್ತೆ. ಇದರಿಂದಾಗಿ ಏನಾಗುತ್ತಂದ್ರೆ, ನೀವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕೇಳಿರ್ಬೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಮತ್ತೆ ಕೆಲವೊಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ, ಅದರಲ್ಲಿ HDL ಹೈ ಡೆನ್ಸಿಟಿ ಲಿಪಿಡ್ಸ್. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇನ್ನು LDL ಮತ್ತೆ ಟ್ರೈಗ್ಲಿಸರೈಡ್ಸ್ ಮತ್ತೆ VLDL ಇವೆಲ್ಲ ಏನಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ಸ್ಗಳು. ಸಾಮಾನ್ಯವಾಗಿ HDL ವ್ಯಾಲ್ಯೂ ಜಾಸ್ತಿ ಇದ್ದು ಉಳಿದಿರೋದೆಲ್ಲ ಕಮ್ಮಿ ಇರುತ್ತೆ. ಬಟ್ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆದಾಗ, ಇದರ ಪ್ರಮಾಣ ಕಮ್ಮಿ ಆದಾಗ ಅದು ರಿವರ್ಸ್ ಆಗಿಬಿಡುತ್ತೆ, ರೇಷಿಯೋ ರಿವರ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಗುಡ್ ಕೊಲೆಸ್ಟ್ರಾಲ್ಸ್, ಬ್ಯಾಡ್ ಕೊಲೆಸ್ಟ್ರಾಲ್ ವಿಲ್ ಇನ್ಕ್ರೀಸಸ್. ಇದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳೆಲ್ಲ ಒಂದೊಂದ್ಸಲಿ ಹೆಪ್ಪುಗಟ್ಟುತ್ತವೆ, ಅಲ್ಲಿ ಅದಕ್ಕೆ

0: ಅಥೆರೋಸ್ಕ್ಲೆರೋಸ್ ಅಂತ ಒಂದು ಕಂಡೀಷನ್ ಹೇಳ್ತೀವಿ. ಅದರ ಜೊತೆ ಏನಾಗುತ್ತೆ, ಹೃದಯದ ರಕ್ತ ಸಂಚಾರಗಳೆಲ್ಲ ಕಮ್ಮಿ ಆಗ್ತವೆ. ಹೀಗಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಲೇಟೆಡ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಮೆನೋಪಾಸಲ್ ವುಮೆನ್ ಅಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತವೆ.
1: ಈಗ ಋತುಬಂಧದ ಬಳಿಕ ಮಾನಸಿಕ ಒತ್ತಡ, ಆತಂಕ ಇದೆಲ್ಲ ಸಾಮಾನ್ಯವಾಗಿ ಇರ್ತದೆ ಅಂತ ಹೇಳಿದ್ರೆ, ಇದು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಡಾಕ್ಟರ್?
0: ಖಂಡಿತವಾಗಿಯೂ ಮೆಜಾರಿಟಿ ಆಫ್ ದ ವಿಮೆನ್ಸ್ ಇನ್ ದಾಟ್ ಏಜ್ ಗ್ರೂಪ್ ಅವರಿಗೆ ಮುಖ್ಯವಾಗಿ ಕಾಡುವುದೇ ಮಾನಸಿಕ ಸಮಸ್ಯೆಗಳು. ಇಂಥವರಿಗೆ ನಾವು ಮುಖ್ಯವಾಗಿ ಆಪ್ತ ಸಮಾಲೋಚನೆ ಹೇಳ್ತೀವಿ, ಕೌನ್ಸಿಲಿಂಗ್ ಖಂಡಿತವಾಗಿಯೂ ಬೇಕೇ ಬೇಕು. ಹೆಚ್ಚಿನವರು ಇದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಬಟ್ ಕೌನ್ಸಿಲಿಂಗ್ ಅಗತ್ಯವಾಗಿ ಬೇಕು. ಒಂದು, ಇವರಿಗೆ ಯಾಕೆ ಈ ಥರ ಮಾನಸಿಕವಾಗಿ ಒತ್ತಡ ಆಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ ಇವರಿಗೆ ಒಂದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗಿರುತ್ತೆ, ಇದರಿಂದ ವ್ಯಾಸೋಮೋಟರ್ ಸಿಂಪ್ಟಮ್ಸ್ ಅಂತ ಹೇಳಿದ್ನಲ್ಲ, ಹಾಟ್ ಫ್ಲಷಸ್ ಇವೆಲ್ಲ ಆಗುತ್ತೆ. ಇದರ ಅಡ್ಡ ಪರಿಣಾಮವಾಗಿ ಅವರಿಗೆ ರಾತ್ರಿ ಸರಿಯಾಗಿ ನಿದ್ರೆ ಆಗುವುದಿಲ್ಲ, ನಿದ್ರಾಹೀನತೆ ಆಗುತ್ತೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಇದು ಒಂದು ಕಂಡೀಷನ್. ಅದರ ಜೊತೆ ಈಸ್ಟ್ರೋಜನಿನ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತಂದರೆ, ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅಥವಾ ಕೊಲಾಜನ್ಸ್, ಈ ಥರದ್ದು ಪ್ರೋಟೀನ್ ಅಂಶಗಳು ಇವೆಲ್ಲ ಇದ್ರೆ ನಮ್ಮ ಚರ್ಮಗಳದ್ದು ಇದರದ ಟೋನ್ ಇರುತ್ತೆ ತುಂಬ ಚೆನ್ನಾಗಿ. ಇದರ ಪ್ರಮಾಣ ದೇಹದಲ್ಲಿ ಕಡಿಮೆ ಆದಾಗ ಚರ್ಮಗಳೆಲ್ಲ ಸುಕ್ಕುಗಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಹೆಂಗಸರಿಗೆ ಏನು ಹೇಳಿ, ತಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರ ಬಯಕೆ. ಬಟ್ ಮೆನೋಪಾಸ್ ಆದಮೇಲೆ ಸಡನ್ ಆಗಿ ಈ ಥರದ ಸ್ವಲ್ಪ ದೇಹದಲ್ಲಿ ಮಾರ್ಪಾಟುಗಳಾಗ್ತಾ ಹೋಗ್ತವೆ, ಕೂದಲು ಗ್ರೇ ಆಗ್ತವೆ, ಮುಖಗಳು ಚರ್ಮ ಎಲ್ಲ ಸುಕ್ಕುಗಟ್ತವೆ, ಮತ್ತೆ ಅಧಿಕ ತೂಕ ಆಗ್ತದೆ, ಒಬೆಸಿಟಿ ಹೇಳ್ತೀವಿ, ಅದು ಸೊಂಟದಲ್ಲಿ ಅಥವಾ ತೊಡೆ ಭಾಗದಲ್ಲಿ ಹಿಪ್ಸ್ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹ ವ್ಯತಿರಿಕ್ತವಾಗಿ ಕಾಣಕ್ಕೆ ಶುರುವಾಗುತ್ತೆ. ಇದು ಕೂಡ ಒಂದು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಹೇಳಿದ್ದೀನಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ದಿದ್ದಾಗ ಆಗ್ಲೂ ಕೂಡ ಅವರಿಗೆ ಖಿನ್ನತೆ ಇವೆಲ್ಲ ಬಾಧಿಸುವಂತ ಸಮಸ್ಯೆಗಳು ಇರುತ್ತೆ.
1: ಅಂದ್ರೆ ಸಾಮಾನ್ಯವಾಗಿ ಈ 45ರ ನಂತರ ಅವರ ಜೀವನ ಸ್ವಲ್ಪ ಒತ್ತಡದಿಂದಲೇ ಇರ್ತದೆ,
0: ಒತ್ತಡದಲ್ಲೇ
1: ಮಕ್ಕಳ ಜವಾಬ್ದಾರಿ, ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು, ಅವರು ಕುಗ್ಗಿ ಹೋಗುವಂತದ್ದು ಸಾಮಾನ್ಯವಾಗಿ ಇರ್ತದೆ ಅಲ್ಲ?
0: ಹೌದು ಹೌದು. ಅದರ ಜೊತೆ ಈ ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ಅವರಿಗೆ ಇನ್ನಿಷ್ಟ ಅದನ್ನ ಅಧಿಕ ಮಾಡಿ ಬಿಡುತ್ತೆ, ಹಾಗಾಗಿ ಅದು ಎರಡು ಒಟ್ಟು ಅಡಿಷನಲ್ ಆಗಿ ಫೈನಲಿ ದೇ ಫೀಲ್ ದಟ್ ನನಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಇನ್ನೇನೂ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ ಅನ್ನೋದು ಆತರ ಮನಸ್ಸಿಗೆ ಹೊಕ್ಕುಬಿಡುತ್ತೆ, ಮನಸ್ಸಿಗೆ ನಾಟಿ ಬಿಡುತ್ತೆ, ನೆಗೆಟಿವ್ ಥಾಟ್ಸ್ ಬರುವಂತ ವಿಚಾರಗಳು ಬರುವಂತದ್ದು ಜಾಸ್ತಿ ಆಗ್ತವೆ. ಹಾಗಾಗಿ ಅವರಿಗೆ ಕೌನ್ಸಿಲಿಂಗ್ ತುಂಬಾ ಅಗತ್ಯ.
1: ಈಗ ನಾವಾಗ್ಲೇ ಮಾತನಾಡಿದ ಹಾಗೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ ಅಂತೇಳಿ, ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ತಮ್ಮ ಈ ಮಂಡಿ ನೋವು ಬಾರದ ಹಾಗೆ ಯಾವ ರೀತಿ ಅವರು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬಹುದು ಡಾಕ್ಟ್ರೆ?
0: ಮೊದಲನೆಯದಾಗಿ ಯಾಕೆ ಇವರಿಗೆ ಮಂಡಿ ನೋವಿನ ಸಮಸ್ಯೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಸ್ಟಿಯೋಪೊರಾಸಿಸ್ ಅಂದ್ರೆ ಮೂಳೆಯ ಸಾಂದ್ರತೆ ಕಮ್ಮಿ ಆಗುವುದು, ಬೋನ್ ಡೆನ್ಸಿಟಿ ಹೇಳ್ತೀವಿ, ಮೂಳೆಯ ಸಾಂದ್ರತೆ ಇದು ಲೆಸ್ ದೆನ್ 2.5 ಸ್ಟ್ಯಾಂಡರ್ಡ್ ಡಿವಿಯೇಷನ್, ನಮ್ಮ ನಾರ್ಮಲ್ ಯಂಗ್ ಅಡಲ್ಟ್ಸ್ ಅಲ್ಲಿ ಇರುವಂತ ಸಾಂದ್ರತೆಗಿಂತ 2.5 ಪಟ್ಟು ಕಮ್ಮಿ ಆಗ್ಬಿಡುತ್ತೆ. ಆಗ ಮೂಳೆ ತುಂಬಾ ದುರ್ಬಲ ಆಗ್ಬಿಡುತ್ತೆ, ತುಂಬಾ ವೀಕ್ ಆಗ್ಬಿಡುತ್ತೆ. ಸ್ವಲ್ಪ ಒಂದು ಸಣ್ಣ ಟ್ರಿವಿಯಲ್ ಇಂಜುರಿ ಆಲ್ಸೋ ಕ್ಯಾನ್ ಲೀಡ್ ಟು ಫ್ರಾಕ್ಚರ್. ನಮ್ಗೆಲ್ಲ ಬೋನ್ ಫ್ರಾಕ್ಚರ್ ಆಗಿ ಮೂಳೆ ಮುರಿಬೇಕಂತಂದ್ರೆ ತುಂಬಾ ಬಲವಾದ ಏಟ್ ಬೀಳ್ಬೇಕು, ಆದ್ರೆ ಅವರಿಗೆ ಒಂದು ಸಣ್ಣ ಏಟ್ ಬಿದ್ರೂ ಅಲ್ಲಿ ಕೈ ಮೂಳೆ ಮುರಿದು ಬಿಡುತ್ತೆ, ಎಸ್ಪೆಷಲಿ ಹಿಪ್ ಬೋನ್ಸ್, ಮಂಡಿ ಚಿಪ್ಪು, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆಗಳು ಅವರ ಸಾಂದ್ರತೆ ಕಮ್ಮಿ ಆಗೋದಕ್ಕೋಸ್ಕರ ಆಗೋದು. ಇದು ಕೂಡ ಈಸ್ಟ್ರೋಜನ್ ಡಿಫಿಷಿಯನ್ಸಿಯ ಒಂದು ಅಡ್ಡ ಪರಿಣಾಮ. ಸೊ ಈಸ್ಟ್ರೋಜನ್ ಹ್ಯಾಸ್ ಎ ಮಲ್ಟಿಪಲ್ ಅಡ್ವಾಂಟೇಜಸ್, ಬೆನಿಫಿಷಿಯಲ್ ಇಫೆಕ್ಟ್ಸ್, ಅದರಲ್ಲಿ ಬೋನ್ ಫಾರ್ಮೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಈಸ್ಟ್ರೋಜನ್, ಈಸ್ಟ್ರೋಜನ್ ಹಾರ್ಮೋನಿನ ಇಂದ ಆಗುವಂಥದ್ದು. ಬಟ್ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ. ಸೊ ಇದನ್ನ ನಾವು ಫಸ್ಟ್ ಸಾಂದ್ರತೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಾಗತ್ತೆ. ಅದು ಹೇಗೆ ತಿಳ್ಕೊಳ್ಬಹುದು, ಅದಕ್ಕೆ ಡೆಕ್ಸಾ ಸ್ಕ್ಯಾನ್ ಅಂತ ಇದೆ, ಡ್ಯೂಯಲ್ ಎನರ್ಜಿ ಎಕ್ಸ್ರೇ ಅಬ್ಸಾರ್ಪ್ಷಿಯೋಮೆಟ್ರಿ ಅಂತ, ಅದು ನಮ್ಮ KMC ಯಲ್ಲೂ ಕೂಡ ಇದೆ, ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಇರುತ್ತೆ. ಅದನ್ನ ಒಂದ್ಸಲ ಮಾಡಿ ನೋಡ್ಬೇಕಾಗತ್ತೆ ನಿಜವಾಗ್ಲೂ ಮೂಳೆಯ ಸಾಂದ್ರತೆ ಕಡಿಮೆ ಆಗಿದೆಯಾ ಇಲ್ವಾ ಅಂತ. ಆ ಪರೀಕ್ಷೆ ಮಾಡಿದಾಗ ನಮ್ಗೆ ತಿಳಿದು ಬರುತ್ತೆ. ಅದೊಂದು ವೇಳೆ ಸಾಂದ್ರತೆ ಕಡಿಮೆ ಆಗಿದ್ದಲ್ಲಿ ನಾವು ಅದಕ್ಕೆ ಥೆರಾಪಿಸ್ ಇದೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಾಪಿಸ್ ಅಂತಿದೆ, ಮತ್ತೆ ಬೇರೆ ಬೇರೆ ಔಷಧಿಗಳನ್ನು ಅದಕ್ಕೆ ಕೊಡ್ತೀವಿ, ಅದು ಬರದೇ ಇರೋ ಥರ ತಡಿಲಿಕ್ಕೆ. ಹಾಗಾಗಿ ಮುಂಚೆನೆ ಎಚ್ಚೆತ್ತುಕೊಂಡು ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ.
1: ಡಾಕ್ಟ್ರೆ, ಈಗ ಮುಟ್ಟು ನಿಂತಿತು

0: ಅಂತ ಆದಾಗ ಅವರ ರಕ್ತಸ್ರಾವದ ಮಟ್ಟ ಹೇಗಿರ್ತದೆ, ಅದರ ಬಣ್ಣದಲ್ಲಿ ಏನಾದರೂ ಬದಲಾವಣೆಗಳಾಗ್ತದಾ, ಹೇಗೆ?
1: ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ಫಸ್ಟ್ ನಾವು ಹೇಳುದೇ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್. ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಮೂರು ಕ್ಲಾಸಿಕಲ್ ವೇಯಲ್ಲಿ ಸ್ಟಾಪ್ ಆಗುತ್ತೆ. ಒಂದು ಸಡನ್ ಸ್ಟಾಪೇಜ್, ನಿಂತೆ ಬಿಡುತ್ತೆ, ಅಲ್ಲಿ ತನಕ ಸರಿ ಇರೋದು ಒಂದೇ ಸಲಕ್ಕೆ ಮುಟ್ಟು ನಿಂತು ಬಿಡುತ್ತೆ, ಮತ್ತೆ 12 ತಿಂಗಳ ಕಾಲ ಅವರಿಗೆ ಪೀರಿಯಡ್ಸೇ ಆಗುದಿಲ್ಲ. ಅದು ಒಂದು ವಿಧಾನ. ಇನ್ನೊಂದು ವಿಧಾನ ಏನೇ ಅಂತಂದ್ರೆ, ನೀವು ಹೇಳಿದಾಗೆ ನಿಧಾನಕ್ಕೆ ಕ್ರಮೇಣವಾಗಿ ಬ್ಲೀಡಿಂಗ್ ಮಾತ್ರ ಕಮ್ಮಿ ಆಗ್ತಾ ಹೋಗುತ್ತೆ. ಮೆನ್ಸ್ಟ್ರಲ್ ಬ್ಲೀಡಿಂಗ್ 3-4 ದಿವಸ ಇರೋದು, ನಿಧಾನಕ್ಕೆ 2 ದಿವಸಕ್ಕೆ 1 ದಿವಸಕ್ಕೆ ಬಂದು ಹಾಗೆ ಕಮ್ಮಿಯಾಗಿ ಒಂದು ದಿವಸ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಇನ್ನೊಂದು ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಪೇಸಿಂಗ್ ಅಂದರೆ ತಿಂಗಳಿಗೆ ಒಂದ್ಸಲಿ ಆಗುದು, 2 ತಿಂಗಳಿಗಾಗುತ್ತೆ, 3 ತಿಂಗಳಿಗಾಗುತ್ತೆ, 4 ತಿಂಗಳಿಗಾಗುತ್ತೆ, ಹಾಗೆ ಒಂದ್ಸಲಿ ಸಡನ್ ಆಗಿ ಸ್ಟಾಪೇಜ್ ಆಗಿಬಿಡುತ್ತೆ.
0: ಈಗ ಡಾಕ್ಟ್ರೆ, ಒಬ್ಬ ಮಹಿಳೆ ತನ್ನ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅವಳು ವೈದ್ಯರನ್ನ ಯಾವಾಗ ಭೇಟಿ ಆಗಬೇಕು ಮತ್ತೆ ಯಾಕೆ, ಇದರ ಬಗ್ಗೆ ಹೇಳಿ ಡಾಕ್ಟ್ರೆ.
1: ಖಂಡಿತ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ನಾಲೆಜೇ ಇರಲ್ಲ. ನಾನು ಇನ್ನೊಂದು ಮಾತು ಇಲ್ಲಿ ಹೇಳಬೇಕಂದ್ಕೊಂಡೆ, ನಮ್ಮ ಸಮಾಜ ಮತ್ತು ನಮ್ಮ ಸರ್ಕಾರ, ಎನ್ ಜಿ ಓಸ್ ಎಲ್ಲನೂ ಎಷ್ಟಂದರೆ ಅಷ್ಟು ಪ್ರೆಗ್ನೆನ್ಸಿ ಬಗ್ಗೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು, ಕಾಂಟ್ರಸೆಪ್ಷನ್ ಹೇಳ್ತೀವಿ, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡ್ತಾ ಇದೆ. ಆದರೆ ಯಾರೂ ಕೂಡ ಮೆನೋಪಾಸ್ ಮತ್ತು ಮೆನೋಪಾಸಿನ ಏನೇನು ದುಷ್ಪರಿಣಾಮಗಳಿದೆ ಇದ್ರ ಬಗ್ಗೆ ಯಾರೂ ಕೂಡ ಅವೇರ್ನೆಸ್ ಕೊಡೋದೇ ಇಲ್ಲ. ಅದಕ್ಕೆ ಹೆಚ್ಚಿನ ಜನಕ್ಕೆ ಇದರ ಅರಿವೇ ಇಲ್ಲ. ಮೆನೋಪಾಸ್ ಅಂದ್ರೆ ಏನು, ಯಾಕೆ ಹೀಗಾಗುತ್ತೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂತ ಅರಿವೇ ಇಲ್ಲ.
0: ಯಾಕಂದ್ರೆ ಇದೊಂದು
1: ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಹಾಗೆ ನಿರ್ಲಕ್ಷ್ಯ ಮಾಡಿ ಬಿಟ್ಟು ಬಿಡ್ತಾರೆ. ಆದ್ರೆ ಇದರ ಬರ್ಡನ್ ಎಷ್ಟಿದೆ ಅಂತಂದ್ರೆ, ನಮ್ಮ ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 100 ಮಿಲಿಯನ್, ಅಂದ್ರೆ 10 ಕೋಟಿಗೂ ಅಧಿಕ ಮಹಿಳೆಯರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಈ ತರ ಸಮಸ್ಯೆಗಳು ಇರುತ್ತೆ. ಆದ್ರೆ ವೈದ್ಯರಲ್ಲಿ ಬರೋರು ಬಹಳ ಅಪರೂಪ, ತುಂಬಾ ವಿರಳ. ಎಲ್ಲೋ ಸ್ವಲ್ಪ ಈ ತರದ ಯಾವುದೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡವರು ಡಾಕ್ಟರ್ ಅಲ್ಲಿ ಬರ್ತಾರೆ, ಉಳಿದವರು ಇದನ್ನ ತುಂಬಾ ಇಗ್ನೋರ್ ಮಾಡ್ತಾರೆ. ಹಾಗಿದ್ರೆ ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಮೊದಲನೇದಾಗಿ ಈ ತರ ವೆಸೋಮೋಟರ್ ಸಿಂಪ್ಟಮ್ಸ್ಗಳು ಜಾಸ್ತಿ ಆದಾಗ, ಹಾಟ್ ಫ್ಲಷಸ್ ಆಗಿರ್ಬೋದು, ಹೆಡ್ ಏಕ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ತುಂಬಾ ಇರ್ಬೋದು, ಈ ತರ ಇದ್ದಾಗ. ಇನ್ನೊಂದು ನಾನು ಹೇಳಿದೆ ಲಾಸ್ ಆಫ್ ಲಿಬಿಡೋ ಹೇಳಿದೆ, ಅಂದ್ರೆ ಲೈಂಗಿಕ ಆಸಕ್ತಿ ಕಮ್ಮಿ ಆಗಿರುತ್ತೆ, ಅದು ಕೂಡ ಒಂದು ಕಾರಣ. ಇನ್ನೊಂದು ಕೆಲವೊಬ್ಬರಿಗೆ ವೆಜೈನಲ್ ಡ್ರೈನಸ್ ಆಗಿರುತ್ತೆ, ಮತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಈ ತರ ಇದ್ದಾಗ ಬರಬೇಕಾಗುತ್ತೆ. ಸೊ ಬೇಸಿಕಲಿ ಈ ತರ ಅರ್ಲಿ ಸಿಂಪ್ಟಮ್ಸ್ಗಳು, ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ತುಂಬಾ ಅಧಿಕ ಪ್ರಮಾಣದಲ್ಲಿದ್ದಾಗ ಖಂಡಿತ ನೀವು ಒಂದು ಸಲ ಗೈನಕಾಲಜಿಸ್ಟ್ ಅನ್ನ ಭೇಟಿಯಾಗಿ ಅದರ ಬಗ್ಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ, ಒಂದು ಕೌನ್ಸಿಲಿಂಗ್ ಮಾಡಿ, ಬೇಕಾದಂತಹ ಉಪಯುಕ್ತ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು.
0: ಈಗ ಡಾಕ್ಟ್ರೆ, ಋತುಬಂಧ ಆದಂತಹ ಮಹಿಳೆಯರು ಯಾವ ರೀತಿಯ ಆಹಾರಗಳನ್ನ ತಗೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತೀರಿ? ಆಹಾರ ಕ್ರಮಗಳು,
1: ಆಹಾರ ಕ್ರಮ ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದೀರಾ. ಇವರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತಗೋಬೇಕು, ಪ್ರೋಟೀನೇಷಿಯಸ್ ಫುಡ್, ಪ್ರೋಟೀನ್ ಡಯಟ್ ತಗೊಳ್ಬೇಕು, ಮತ್ತೆ ಸೋಯಾಬೀನ್ಸ್ ಹೇಳ್ತೀವಿ ಅಂದ್ರೆ ಫೈಟೋ ಈಸ್ಟ್ರೋಜನ್ಸ್ ಇರುವಂತಹ ಆಹಾರಗಳನ್ನ ಸ್ವಲ್ಪ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಈಸ್ಟ್ರೋಜನ್ ಕಮ್ಮಿ ಆಗ್ತಾ ಇರೋದ್ರಿಂದ ಎಕ್ಸ್ಟರ್ನಲ್ ಈಸ್ಟ್ರೋಜನ್ ಅವರು ತಗೋಬೇಕು. ಒಂದು ವಿಧಾನ ನಾವು ಥೆರಪಿ ಕೊಡ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, ಅದರಲ್ಲಿ ನಾವು ಈಸ್ಟ್ರೋಜನ್ ಹಾರ್ಮೋನ್ ಕೊಡ್ತೀವಿ. ನ್ಯಾಚುರಲಿ ನೀವು ಹೇಗೆ ಈ ಈಸ್ಟ್ರೋಜನ್ ಅನ್ನ ಇನ್ಕ್ರೀಸ್ ಮಾಡಿಸ್ಕೊಳ್ಬಹುದು ಅಂತಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಫೈಟೋ ಈಸ್ಟ್ರೋಜನ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ, ಅದನ್ನ ಅಟ್ಲೀಸ್ಟ್ ಈಗ ಸೋಯಾಬೀನ್ಸ್ ಅಲ್ಲಿ ಅದರ ಅಂಶ ಸ್ವಲ್ಪ ಜಾಸ್ತಿ, ಒಂದು 60 ಗ್ರಾಮ್ ಸೋಯಾ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 4-5 mg ಅಷ್ಟು ಈಸ್ಟ್ರೋಜನ್ಸ್ ಇರುತ್ತೆ. ಸೊ ಅದನ್ನು ಡೈಲಿ ಆ ಮಿತ ಪ್ರಮಾಣದಲ್ಲಿ ಸ್ವಲ್ಪ ತಗೋಬಹುದು ಸೋಯಾಬೀನ್ಸ್. ಅದು ಬಿಟ್ಟರೆ ಚಿಕ್ ಪೀಸ್ ತಗೋಬಹುದು ಅಥವಾ ಬ್ರೊಕೋಲಿ ತಗೋಬಹುದು, ಈ ತರದೆಲ್ಲ ಆಹಾರಗಳು ಉತ್ತಮ.
0: ಈ ಹಾಲು ಕುಡಿಯುವಂಥದ್ದು, ಹೌದು, ಮಾಂಸಾಹಾರಿಗಳಾದ್ರೆ ಮೊಟ್ಟೆ,
1: ಇವುಗಳನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ತಗೋಬೇಕು.
0: ಅಲ್ಲಿಯವರೆಗೆ ಅವಳು ತನ್ನ ಆರೋಗ್ಯದ ಬಗ್ಗೆ ಅವಳು ನೋಡಿಕೊಳ್ಳೋದಿಲ್ಲ, ನಂತರ ಆದರೂ ಕೂಡ ಅವಳ ಆರೋಗ್ಯದ ಬಗ್ಗೆ ಗಮನ
1: ಕಾಳಜಿ ವಹಿಸಲೇಬೇಕು.
0: ಹೌದು, ಒಂದು ಅವಳ ದೇಹವನ್ನ ಅವಳು ಸುಸ್ಥಿರವಾಗಿ ಇಟ್ಟುಕೊಳ್ಳುವುದಕ್ಕೆ ಯಾವ ರೀತಿಯ ವ್ಯಾಯಾಮಗಳನ್ನ ಎಷ್ಟು ಹಂತದಲ್ಲಿ ಅವಳು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ.
1: ಖಂಡಿತವಾಗಿ ಮೂಳೆ ಸಾಂದ್ರತೆ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದೆ, ಅಂದ್ರೆ ದೇ ಆರ್ ಮೋರ್ ಪ್ರೋನ್ ಫಾರ್ ಫ್ರಾಕ್ಚರ್ಸ್. ಸೊ ಇದಕ್ಕೆ ನಾವು ಬೆಸ್ಟ್ ಥೆರಪಿ ಕೊಡೋದು ಒಂದು ವ್ಯಾಯಾಮ, ರೆಗ್ಯುಲರ್ ಎಕ್ಸಸೈಸಸ್ ಹೇಳ್ತೀವಿ. ಎಕ್ಸಸೈಸಸ್ ಅಂದ ತಕ್ಷಣ ನಮಗೆ ಯೋಗ ಕೂಡ ಮಾಡಬಹುದು, ಇಲ್ಲಾಂತಂದ್ರೆ ಎರೋಬಿಕ್ ಎಕ್ಸಸೈಸಸ್. ಬೆಸ್ಟ್ ವೇ ಏನಂತಂದ್ರೆ ಒಂದು ಬ್ರಿಸ್ಕ್ ವಾಕ್, ದಿನದಲ್ಲಿ ಒಂದು 1/2 ಗಂಟೆ 3/4 ಗಂಟೆ ವಾಕಿಂಗ್ ಮಾಡೋದು ತುಂಬಾ ಒಳ್ಳೆ ಆರೋಗ್ಯಕರವಾದಂತಹ ವ್ಯಾಯಾಮ ಅದು. ಅದು ಬಿಟ್ಟರೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಸೊ ಬೆಸ್ಟ್ ವೇ ಈಸ್

0: ವಾಕಿಂಗ್ ತುಂಬ ಸಿಂಪ್ಲರ್ ಮೆಥಡ್, ಯಾವುದೇ ಟ್ರೈನಿಂಗ್ ಏನೂ ಬೇಕಿಲ್ಲ, ಹೆಚ್ಚಿನವರಲ್ಲಿ ಇದೇ ಆಗಿಬಿಡುತ್ತೆ. ನನಗೆ ಯೋಗ ಮಾಡಬೇಕನ್ನಿಸ್ತಿದೆ, ಮಾಡಲಿಕ್ಕೆ ಯಾರು ಟ್ರೈನರ್ ಇಲ್ಲ, ಹೇಳ್ಕೊಡೋರಿಲ್ಲ ಅಂತ ಅನಿಸುತ್ತೆ. ಜಿಮ್ಗೆ ಹೋಗಬೇಕು ಬಟ್ ಯಾರು ಹೇಳ್ಕೊಡೋರಿಲ್ಲ ಅಥವಾ ಫೆಸಿಲಿಟೀಸ್ ಇಲ್ಲ ಅಂತಾಗುತ್ತೆ. ಅದಕ್ಕೆ ಯಾವ ಫೆಸಿಲಿಟಿ ಅಗತ್ಯನೂ ಇಲ್ಲದೇನೆ ತುಂಬ ಸರಳವಾಗಿ ಮಾಡುವಂಥ ವ್ಯಾಯಾಮ ಅಂತಂದರೆ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್. ಅಟ್ಲೀಸ್ಟ್ ಇನ್ ಅ ಡೇ ಹಾಫ್ ಆನ್ ಅವರ್ ಮಾಡಿದರೆ ಮೂಳೆಯ ಸಾಂದ್ರತೆಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೋದು. ಅದರ ಜೊತೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ಸ್ ಇದು ಕೂಡ ಅಗತ್ಯ. ಮತ್ತು ಇನ್ನೂ ಉಳಿದಂತೆ ವ್ಯಾಯಾಮ ಏನಂತಂದರೆ, ನಾನು ಆಗಲೇ ಹೇಳಿದೆ ಬಿಗಿನಿಂಗ್ ಆಫ್ ಅವರ್ ಕಾನ್ವರ್ಸೇಷನ್, ಪ್ರೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ, ಅಂದರೆ ಗರ್ಭಚೀಲ ಜರುಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇದು ಯಾಕಾಗುತ್ತಂದರೆ, ನಮ್ಮ ದೇಹದ ಎಲ್ಲ ಭಾಗಕ್ಕೂ ನಾವು ಎಕ್ಸಸೈಸ್ ಕೊಟ್ಟುಬಿಟ್ಟು ಸ್ವಲ್ಪ ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ತೀವಿ, ಆದರೆ ಪೆಲ್ವಿಕ್ ಫ್ಲೋರ್ ಆ ಒಂದು ಭಾಗದ ಎಕ್ಸಸೈಸಸ್ಸನ್ನು ಯಾರೂ ಮಾಡೋದಿಲ್ಲ. ಹಾಗಾಗಿ ಇವರಿಗೆ ಕೀಗಲ್ಸ್ ಎಕ್ಸಸೈಸ್ ಅಂತ ಒಂದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಇದೆ, ಅದನ್ನು ಅವರು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಆ ಭಾಗದ ಮಸಲ್ಸಿನ ಟೋನನ್ನು ಇಂಪ್ರೂವೈಸ್ ಮಾಡ್ಕೋಬೋದು. ಸೊ ದ್ಯಾಟ್ ಇದರಿಂದ ನಾವು ಯೂಟ್ರೈನ್ ಪ್ರೊಲ್ಯಾಪ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು, ಈ ಏಜ್ ರಿಲೇಟೆಡ್ ಅವರಿಗೆ ಮೂತ್ರ ಕಂಟ್ರೋಲ್ ಮಾಡ್ಕೊಳ್ಳೋ ಸ್ವಲ್ಪ ಸಮಸ್ಯೆ ಬರ್ಬೋದು. ಇದಕ್ಕೆ ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ, ಅಂದರೆ ನಮಗೆ ಸಡನ್ನಾಗಿ ಮೂತ್ರ ಬರ್ತಾ ಇದೆ ಅನಿಸಿದ್ರೆ ನಾವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದನ್ನು ಕಟ್ಕೊಳ್ಬೋದು. ಆದರೆ ಈ ಏಜ್ ಆದವರಿಗೆ ಮೆನೋಪಾಸ್, ಆಫ್ಟರ್ ಮೆನೋಪಾಸ್, ಇದನ್ನು ಕಟ್ಕೊಳ್ಳುವಂಥ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ. ಸೊ ಇದಕ್ಕೂ ಕೂಡ ಬೆಸ್ಟ್ ಇನಿಷಿಯಲ್ ಥೆರಪಿ ಈಸ್ ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸಸೈಸಸ್. ಸೊ ಅದನ್ನು ಕೀಗಲ್ಸ್ ಎಕ್ಸಸೈಸಸ್ನ ರೆಗ್ಯುಲರ್ ಇಂಟರ್ವಲ್ನಲ್ಲಿ ಡಾಕ್ಟರ್ ಸಜೆಷನ್ ಮೂಲಕ ಮಾಡಿದರೆ ತುಂಬ ಒಳ್ಳೆಯದು.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಹೆರಿಗೆಯ ನಂತರವೇ ಒಬ್ಬ ಮಹಿಳೆಯ ಹೊಟ್ಟೆಯ ಭಾಗ ಅಥವಾ ಕೋರ್ ಮಸಲ್ಸ್ ಅಂತ ಏನಿದೆಯೇ ಅದು ಜೋತು ಬೀಳುವಂಥದ್ದು ಅಥವಾ ಸ್ಟ್ರೆಚ್ ಮಾರ್ಕ್ ಇದೆಲ್ಲ ಬರುವಂಥದ್ದು ಸಾಮಾನ್ಯ ಆಗಿರ್ತದೆ. ಅದನ್ನ ಯಾವ ರೀತಿ ಅವಳು ಅಂದ್ರೆ ಮೊದಲಿನ ಆ ಒಂದು ದೇಹದ ಆಕೃತಿಗೆ ಅವಳು ತರುವಂಥದ್ದು ಹೇಗೆ ಡಾಕ್ಟರ್?
0: ಹೌದು, ಅದು ಅವರು ಅಬ್ಡಾಮಿನಲ್ ಮಸಲ್ ಎಕ್ಸಸೈಸಸ್ ಮಾಡಿ ಮತ್ತೆ ರೆಗ್ಯುಲರ್ ವಾಕಿಂಗ್ ಅಂಡ್ ಬ್ಯಾಲೆನ್ಸ್ಡ್ ಡಯಟ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ಡಯಟ್ಸ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ಅಧಿಕವಾಗಿ ಪ್ರೋಟೀನೇಷಿಯಸ್ ಫುಡ್ಡು ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಈ ಪ್ರಮಾಣದ ಆಹಾರವನ್ನು ತಗೊಂಡಾಗ ಸ್ವಲ್ಪ ಅವರು ತೂಕವನ್ನು ಇಳಿಸ್ಕೋಬೋದು. ಹಾಗೆ ಬೆಲ್ಲಿ ಫ್ಯಾಟ್ ಕೂಡ ಕರಗಿಸ್ಕೊಳ್ಬೋದು, ಮತ್ತು ಪ್ರಾಣಾಯಾಮ ಕೂಡ ಅದಕ್ಕೆ ಸ್ವಲ್ಪ ಪೂರಕವಾಗಿ ಸಹಾಯ ಮಾಡುತ್ತೆ.
1: ಆದರೆ ಯಾವುದೇ ಎಕ್ಸಸೈಸ್ ಅನ್ನು ಮಾಡುವಾಗ ಕೂಡ ಅವಳು ಯಾರದಾದರೂ ಇನ್ಸ್ಟ್ರಕ್ಷನ್ ಮೂಲಕ ಅವಳು ಮಾಡುವಂಥದ್ದು ಒಳ್ಳೇದಲ್ಲ?
0: ಮಾಡುವಂಥದ್ದು ಒಳ್ಳೇದು, ಹಾಗಾಗಿ ನಾನು ಹೇಳಿದ್ದು ಹೆಚ್ಚಿನವರಲ್ಲಿ ಏನಂತಂದ್ರೆ ನಮಗೆ ಇನ್ಸ್ಟ್ರಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಲೇಸಿನೆಸ್ ಇಂದನೇ ಅದನ್ನು ಮುಂದಕ್ಕೆ ಹಾಕೋದು ಜಾಸ್ತಿ. ಹಾಗಾಗಿ ಸಿಂಪಲ್ ವೇ ಟು ಡೂ ಎಕ್ಸಸೈಸ್ ಈಸ್ ಅಟ್ ಲೀಸ್ಟ್ ಇನ್ ಎ ಹಾಫ್ ಡೇ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿಬಿಡಿ. ಇಷ್ಟು ಮಾಡಿದ್ರೇ ಅದೊಂದು ಒಳ್ಳೆ ಎರೋಬಿಕ್ ಎಕ್ಸಸೈಸ್, ನಿಮ್ಮ ಕಾರ್ಡಿಯಾಕ್ ಮಸಲ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಉಳಿದ ಅಂಗಾಂಗಗಳಿಗೂ ಕೂಡ ರಕ್ತ ಸಂಚಾರ ಎಲ್ಲ ಅಭಿವೃದ್ಧಿಯಾಗಿ ತಮ್ಮ ದೇಹವನ್ನು ಸುಸ್ಥಿರವಾಗಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.
1: ಈಗ ಮಾನಸಿಕ ಆರೋಗ್ಯಕ್ಕೆ ಅವಳು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು ಡಾಕ್ಟರ್?
0: ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ಅವರಿಗೆ ಯಾಕೆ ಈ ತರ ಆತಂಕಗಳಾಗ್ತವೆ ಅಂತಂದ್ರೆ, ಒಂದು ತಮ್ಮ ದೇಹದಲ್ಲಿ ಆಗ್ತಿರುವ ಬದಲಾವಣೆಗೆ ಅವರಿಗೆ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ನಾವೇನ್ ಮಾಡಬಹುದು, ಕೂಡಲೇ ಒಂದು ಕೌನ್ಸಿಲಿಂಗ್ ಅನ್ನು ತಗೊಂಡು ಸೈಕ್ಯಾಟ್ರಿಸ್ಟ್ ಇರಬಹುದು ಅಥವಾ ಗೈನಕಾಲಜಿಸ್ಟ್ಗೆ ಇನಿಷಿಯಲ್ನಲ್ಲಿ ಹೋದರೆ ಅವರು ಅದನ್ನು ಅರ್ಥ ಮಾಡಿಕೊಡ್ತಾರೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಲ್ಲಿ ಮರೆತೆ, ಮೆನೋಪಾಸಲ್ ವುಮೆನ್ಸಿಗೆ ಅಧಿಕವಾಗಿ ಮರೆಗುಳಿ ಕಾಯಿಲೆ ಕೂಡ ಬರುತ್ತೆ. ಇದಕ್ಕೆ ನಾವು ಅಲ್ಜೇಮರ್ ಡಿಸೀಸ್ ಅಂತ ಹೇಳ್ತೀವಿ. ಇದರ ಇನ್ಸಿಡೆನ್ಸ್ ಕೂಡ ಇವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ನೋಟಿಸ್ ಮಾಡಬೇಕು ಅಂತಂದರೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡ್ರೆ ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತೆ ಒತ್ತಡವನ್ನು ನಿವಾರಿಸ್ಕೊಳ್ಳಿಕ್ಕೆ ಮೆಡಿಟೇಷನ್ ಮತ್ತೆ ರೆಗ್ಯುಲರ್ ಎಕ್ಸಸೈಸಸ್ ಜೊತೆಗೆ ಯೋಗ ಇದು ಕೂಡ ತುಂಬ ಉಪಯುಕ್ತಕಾರಿ.
1: ಒಳ್ಳೆಯದು ಡಾಕ್ಟ್ರೆ. ಇಷ್ಟು ಹೊತ್ತು ಋತುಬಂಧದಿಂದಾಗಿ ಮಹಿಳೆಯರಲ್ಲಿ ಕಾಡುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಮತಾ ಶೆಟ್ಟಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.
3: ಇದು ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ. ಸಮಯ 1:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
5: ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ರೈತರಿಗೆ ಬೆಳೆಗಳನ್ನು ಬೆಳೆಯಲು ನೀರು ಎಷ್ಟು ಅವಶ್ಯ?

ಚಿಕ್ಕ ಎಂಬುದು ನಮಗೆಲ್ಲ ತಿಳಿದೇ ಇದೆ. ಭಾರತದಲ್ಲಿ ಇಂದಿಗೂ ಉತ್ತಮ ನೀರಾವರಿ ವ್ಯವಸ್ಥೆ ಮರೀಚಿಕೆಯಾಗಿದೆ. ಇಂದಿಗೂ ಲಕ್ಷಾಂತರ ರೈತರು ಬೆಳೆಯನ್ನು ಬೆಳೆಯಲು ಮಳೆಯ ನೀರನ್ನೇ ಅವಲಂಬಿಸಿದ್ದಾರೆ. ಏಕೆಂದರೆ ನಮ್ಮ ದೇಶದಲ್ಲಿ ನೀರಿನ ಹಂಚಿಕೆ ಎಲ್ಲ ಕಡೆಯೂ ಸಮನಾಗಿಲ್ಲ. ಕೆಲವೆಡೆ ನೀರು ಸಮೃದ್ಧವಾಗಿದ್ದು ಸಮುದ್ರ ಸೇರುತ್ತಿದ್ದರೆ ಇನ್ನು ಕೆಲವೆಡೆ ಕುಡಿಯುವ ನೀರಿಗೂ ಕೊರತೆ ಇದೆ. ರೈತರು ನೀರಾವರಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಇದರಿಂದ ನೀರಿನ ಉಳಿತಾಯ ಆಗುವ ಜೊತೆಗೆ ಬೆಳೆಗಳ ಇಳುವರಿಯೂ ಉತ್ತಮವಾಗಿರುತ್ತದೆ. ಇದರಿಂದ ರೈತರ ಆದಾಯವೂ ಹೆಚ್ಚಾಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಭೂಮಿಗೆ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆರಂಭಿಸಿದೆ. ಇದು 2015 ಇಸವಿಯಲ್ಲಿ ಜಾರಿಯಾಯಿತು. ಇದರಲ್ಲಿ ಪ್ರಮುಖವಾಗಿ ನೀರಾವರಿ ಕೃಷಿ ಭೂಮಿಯ ವ್ಯಾಪ್ತಿಯನ್ನು ವಿಸ್ತರಿಸುವ ಹರ್ ಖೇತ್ ಕೆ ಪಾನಿ, ನೀರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುವ ಪರ್ ಡ್ರಾಪ್ ಮೋರ್ ಕ್ರಾಪ್ ಸೇರಿವೆ. ಹಾಗೂ ತ್ವರಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ ಇವು ಸೇರಿವೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಉದ್ದೇಶಗಳು: ಮೊದಲನೆಯದಾಗಿ, ಈಗಾಗಲೇ ನೀರಾವರಿ ಸೌಲಭ್ಯವಿರುವ ಕಡೆಗಳಲ್ಲಿ ನೀರಾವರಿ ಪ್ರದೇಶವನ್ನು ವಿಸ್ತರಿಸುವುದು ಮತ್ತು ಕೃಷಿ ಕ್ಷೇತ್ರದ ವ್ಯಾಪ್ತಿಯನ್ನು ಹೆಚ್ಚಿಸುವುದು, ಕೃಷಿ ಜಮೀನಿನಲ್ಲಿ ನೀರು ಪೋಲಾಗುವುದನ್ನು ಕಡಿಮೆ ಮಾಡಿ ನೀರಿನ ಸದ್ಬಳಕೆ ಮಾಡುವುದು, ಸೂಕ್ತ ತಂತ್ರಜ್ಞಾನದ ಮೂಲಕ ನೀರಿನ ಮೂಲ ವಿತರಣೆ ಮತ್ತು ದಕ್ಷತೆಯನ್ನು ಸಂಯೋಜಿಸುವುದು, ನಿಖರ ನೀರಾವರಿ ಮತ್ತು ಇತರ ನೀರು ಉಳಿಸುವ ತಂತ್ರಜ್ಞಾನಗಳಾದ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಇತ್ಯಾದಿಗಳ ಅನುಷ್ಠಾನವನ್ನು ಹೆಚ್ಚಿಸುವುದು, ಪರ್ ಡ್ರಾಪ್ ಮೋರ್ ಕ್ರಾಪ್, ನಗರ ಪ್ರದೇಶಗಳಲ್ಲಿ ಕೃಷಿ ಮಾಡಲು ತರಕಾರಿ ಅಥವಾ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಸಂಸ್ಕರಿಸಿದ ನೀರನ್ನು ಮರುಬಳಸುವ ಸಾಧ್ಯತೆಗಳನ್ನು ಪರಿಶೀಲಿಸಿ ಈ ಮೂಲಕ ಜಲಚರಗಳ ಮರುಪೂರಣವನ್ನು ವರ್ಧಿಸುವುದು, ಹಾಗೆಯೇ ಮಳೆಯಾಶ್ರಿತ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಯನ್ನು ವಿವಿಧ ವಿಧಾನಗಳ ಮೂಲಕ ಖಚಿತಪಡಿಸಿಕೊಳ್ಳುವುದು. ಇದರಲ್ಲಿ ಅಂತರ್ಜಲದ ಪುನರುತ್ಪಾದನೆ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್, ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ಜಲಾನಯನ ವಿಧಾನಗಳನ್ನು ಅನುಸರಿಸುವುದು, ಇವುಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜೀವನೋಪಾಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮಾಡುವುದು. ಹಾಗೆಯೇ ರೈತರು ಮತ್ತು ಕ್ಷೇತ್ರ ಕಾರ್ಯಕರ್ತರಿಗೆ ನೀರು ಕೊಯ್ಲು, ನೀರು ನಿರ್ವಹಣೆ ಹಾಗೂ ಬೆಳೆ ಜೋಡಣೆಗಳ ಮೂಲಕ ವಿಸ್ತರಣಾ ಚಟುವಟಿಕೆಗಳನ್ನು ಉತ್ತೇಜಿಸುವುದು, ನಿಖರ ನೀರಾವರಿ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವುದರ ಮೂಲಕ ಕೃಷಿ ಆದಾಯವನ್ನು ಮತ್ತಷ್ಟು ಹೆಚ್ಚಿಸುವುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಘಟಕಗಳು ಅಥವಾ ಅಂಶಗಳು ಯಾವುವು ಎಂದರೆ, ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ, ರಾಷ್ಟ್ರೀಯ ಯೋಜನೆಗಳು ಸೇರಿದಂತೆ ಪ್ರಮುಖವಾದ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳ ಬೃಹತ್ ಹಾಗೂ ಮಧ್ಯಮ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಪೂರೈಸುವತ್ತ ಗಮನಹರಿಸುವುದು, ಹಾಗೂ ಹರ್ ಖೇತ್ ಕೋ ಪಾನಿ, ಪ್ರತಿಯೊಂದು ಕೃಷಿ ನೀರಿಗೂ ಕೃಷಿ ಭೂಮಿಗೂ ನೀರುಣಿಸುವುದು, ಹೊಸ ನೀರಿನ ಮೂಲಗಳ ಸೃಷ್ಟಿ, ಮೇಲ್ಮೈ ಮತ್ತು ಅಂತರ್ಜಲ, ಸಾಂಪ್ರದಾಯಿಕ ಜಲಮೂಲಗಳ ದುರಸ್ತಿ, ಪುನಶ್ಚೇತನ ಮತ್ತು ಪುನರ್ವಿನ್ಯಾಸ. ಹಾಗೆಯೇ ವಿವಿಧ ರಾಜ್ಯಗಳಲ್ಲಿ ಜಾರಿಯಲ್ಲಿರುವ ಉದಾಹರಣೆ ಜಲಮಂದಿರ್ ಗುಜರಾತ್ ರಾಜ್ಯದಲ್ಲಿ, ಖತ್ರಿ ಕುಹ್ಲ್ ಹಿಮಾಚಲ್ ಪ್ರದೇಶದಲ್ಲಿ, ಜಬೋ ನಾಗಾಲ್ಯಾಂಡಿನಲ್ಲಿ, ಉರಿ ಉರಾನಿಸ್ ತಮಿಳ್ನಾಡು, ಡ್ಯಾಂಗ್ಯಾ ಅಸ್ಸಾಂ, ಕಟಾಸ್ ಒರಿಸ್ಸಾದಲ್ಲಿ, ಬಂದಸ್ ಮಧ್ಯಪ್ರದೇಶದಲ್ಲಿ ಮುಂತಾದ ಸಾಂಪ್ರದಾಯಿಕ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಾಧ್ಯವಿರುವ ಸ್ಥಳಗಳಲ್ಲಿ ರಚಿಸುವುದು ಮತ್ತು ಪುನರುಜ್ಜೀವನಗೊಳಿಸುವುದು, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಪರ್ ಡ್ರಾಪ್ ಮೋರ್ ಕ್ರಾಪ್ ನೀರಿನ ಮೂಲಗಳಾದ

0: ಉದಾಹರಣೆ ಕೊಳವೆ ಬಾವಿ, ಅಗೆದ ಬಾವಿ ಇತ್ಯಾದಿ ಚಟುವಟಿಕೆಗಳಿಗೆ ಪೂರಕವಾಗಿ ನಿಖರವಾದ ನೀರಿನ ಬಳಸುವಿಕೆ ಸಾಧನಗಳು ಹಾಗೂ ಸೂಕ್ಷ್ಮ ನೀರಾವರಿ ರಚನೆಗಳ ನಿರ್ಮಾಣ ಮುಂತಾದ ವಿವಿಧ ಉಪಕ್ರಮಗಳ ಮೂಲಕ ನೀರಿನ ಬಳಕೆಯನ್ನು ಸುಧಾರಿಸುವುದು. ಇದನ್ನು ಸಾಧಿಸಲು ಅನೇಕ ಸೂಕ್ತ ತಂತ್ರಜ್ಞಾನಗಳು ಮತ್ತು ತಂತ್ರಗಳನ್ನು ಅನುಸರಿಸಲಾಗಿದೆ. ಇದರಲ್ಲಿ ರೈತರು ನೀರನ್ನು ಹೆಚ್ಚು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಪ್ರೋತ್ಸಾಹಿಸುವ ಸಲುವಾಗಿ ಹನಿ ನೀರಾವರಿ ಹಾಗೂ ಸ್ಪ್ರಿಂಕ್ಲರ್ಗಳ ಅಳವಡಿಕೆಗಳು ಸೇರಿವೆ. ಈ ಉಪಕ್ರಮವನ್ನು 2010 ಜೂನ್ನಲ್ಲಿ ಅಂಗೀಕರಿಸಲಾಯಿತು ಹಾಗೂ ನಂತರ ಇದನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸೇರಿಸಲಾಯಿತು. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ವಾಟರ್ಶೆಡ್ ಏರಿಯಾ ಡೆವಲಪ್ಮೆಂಟ್, ಇದು ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸ್ಥಾಪಿಸಿದ ಕಾರ್ಯಕ್ರಮವಾಗಿದೆ. ಬರಪೀಡಿತ ಪ್ರದೇಶಗಳು ಮತ್ತು ಮರುಭೂಮಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರೀಕ್ಷಿಸಲು 1994 ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸಲಾಯಿತು. ಸಂಪೂರ್ಣ ಮೌಲ್ಯಮಾಪನದ ನಂತರ ಯೋಜನೆಯನ್ನು ಹಲವಾರು ವಿಭಾಗಗಳಲ್ಲಿ ಕಾರ್ಯಗತಗೊಳಿಸಲಾಯಿತು. ಇದರ ಪರಿಣಾಮವಾಗಿ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮವಾದ ಮರಗಳು ಹಾಗೂ ಇತರ ಸಸ್ಯಗಳನ್ನು ಬೆಳೆಸಲಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಫಲಾನುಭವಿಗಳು ಈ ಯೋಜನೆಯಲ್ಲಿ ಯಾವುದೇ ವರ್ಗ ಅಥವಾ ವಿಭಾಗದ ರೈತರು ಭಾಗವಹಿಸಬಹುದು. ಯೋಜನೆಯಿಂದ ಪ್ರಯೋಜನ ಪಡೆಯಲು ರೈತರು ಭೂಮಿಯನ್ನು ಹೊಂದಿರುವುದು ಅವಶ್ಯಕ. ಗುತ್ತಿಗೆ ವ್ಯವಸ್ಥೆಯಲ್ಲಿ ಭೂಮಿಯನ್ನು ಸಾಗುವಳಿ ಮಾಡುವ ರೈತರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಗುತ್ತಿಗೆಯ ಅವಧಿ ಕನಿಷ್ಠ 7 ವರ್ಷಗಳದ್ದಾಗಿರಬೇಕು. ಸ್ವಸಹಾಯ ಸಂಸ್ಥೆಗಳು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್, ಟ್ರಸ್ಟ್ಗಳು, ಸಹಕಾರಿ ಸಂಘಗಳು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸದಸ್ಯರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಭಾರತದ ನಾಗರಿಕರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವುವು ಎಂದರೆ, ಒಂದು, ಆಧಾರ ಕಾರ್ಡ್; ಎರಡನೆಯದಾಗಿ ವಿಳಾಸದ ಪುರಾವೆ; ಮೂರನೆಯದು ಜಾತಿ ಪ್ರಮಾಣ ಪತ್ರ; ನಾಲ್ಕನೆಯದು ರಾಜ್ಯದ ನಿವಾಸ ಪ್ರಮಾಣ ಪತ್ರ; ಐದನೆಯದು ಪಾಸ್ಪೋರ್ಟ್ ಸೈಜಿನ ಛಾಯಾಚಿತ್ರಗಳು; ಆರನೆಯದು ಮೊಬೈಲ್ ನಂಬರ್; ಏಳನೆಯದು ಬ್ಯಾಂಕ್ ಪಾಸ್ಬುಕ್; ಎಂಟನೆಯದು ಕೃಷಿ ಭೂಮಿಯ ದಾಖಲೆಗಳು, ಪಾಣಿ ಮುಂತಾದವು; ಹಾಗೂ ಕೊನೆಯದಾಗಿ ವಾಸದ ಪ್ರಮಾಣ ಪತ್ರ. ಇಲ್ಲಿಯವರೆಗೆ ಪೂರ್ಣಗೊಂಡ ಕೆಲಸಗಳಲ್ಲಿ 24.39 ಲಕ್ಷ ಹೆಕ್ಟೇರ್ ಭೂಮಿಯನ್ನು ನೀರಾವರಿಯಲ್ಲಿ ತರಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಬರುವ ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ AIBPಯಲ್ಲಿ 99 ಯೋಜನೆಗಳ 76.03 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಗುರುತಿಸಲಾಗಿದೆ. 15 ಡಿಸೆಂಬರ್ 2021 PMKSY ಯೋಜನೆಯ ಎರಡನೇ ಹಂತದಲ್ಲಿ ಅಂದರೆ 2021-26 ಸಾಲಿನಲ್ಲಿ ಈ ಯೋಜನೆ ಅನುಷ್ಠಾನಕ್ಕಾಗಿ 93,068 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ಮೀಸಲಿಟ್ಟಿದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿ ಅವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದೆ.

0: ಎನ್ಟಿಎ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ವಾರ್ತೆಗಳ ವಿವರ. ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಭಾರತದ ಪ್ರಗತಿಯಲ್ಲಿ ಮಾಜಿ ಪ್ರಧಾನಿಯವರ ಪಾತ್ರ ಅಪ್ರತಿಮವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಲೋಕಸಭಾಪತಿ ಓಂ ಬಿರ್ಲಾ ಅವರು ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತ ರಾಷ್ಟ್ರನಿಷ್ಠೆಯ ದೃಢ ಸಂಕೇತವಾಗಿದ್ದು ಅವರ ತತ್ವಗಳು ಭವಿಷ್ಯದಲ್ಲೂ ನಮಗೆ ಮಾರ್ಗದರ್ಶನ ನೀಡಲಿವೆ ಎಂದು ತಿಳಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿ, ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಎನ್ಟಿಎ ಜೂನ್ 2026ರ ಯುಜಿಸಿ ನೆಟ್ ಪರೀಕ್ಷೆಯ 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 18ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಭ್ಯರ್ಥಿಗಳು ಅಧಿಕೃತ ಯುಜಿಸಿ ನೆಟ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸವಾಲು ಮಾಡಬಹುದಾಗಿದೆ. ಆಕ್ಷೇಪಣೆ ಸಲ್ಲಿಸುವ ಪ್ರತಿಯೊಂದು ಪ್ರಶ್ನೆಗೆ 200 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಆಕ್ಷೇಪಣೆಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸುವುದು ಕಡ್ಡಾಯವಾಗಿದೆ. ಇತರೆ ಯಾವುದೇ ಮಾರ್ಗಗಳಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಗೂ ಶುಲ್ಕ ಪಾವತಿಸಲು ಇದೇ 18 ಕೊನೆಯ ದಿನವಾಗಿದೆ. ಇನ್ನು ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಕುರಿತು ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ 3 ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ಪ್ರತ್ಯೇಕ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಮತ್ತು ದೃಢೀಕೃತ ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಮಾತ್ರ ನಂಬುವಂತೆ ಸಂಸ್ಥೆ ಸಲಹೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗಾಯನವನ್ನು ತಡೆಯಲು ಯತ್ನಿಸಿದರು ಎಂದು ಆರೋಪಿಸಿದರು. ಇದರ ಮೂಲಕ ಕಾಂಗ್ರೆಸ್ ರಾಷ್ಟ್ರಗೀತೆ, ಸಂವಿಧಾನ ಹಾಗೂ ದೇಶದ ಜನತೆಗೆ ಅಪಮಾನ ಮಾಡಿದೆ ಎಂದು ಅವರು ದೂರಿದ್ದಾರೆ. ಮತ್ತೊಂದೆಡೆ ಕೇರಳದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗಾಯನವನ್ನು ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ವಕ್ತಾರರು ಆರೋಪಿಸಿದ್ದಾರೆ. ಬಿಜೆಪಿಯ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿರುವ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಗೂ ಗೌರವಪೂರ್ವಕವಾಗಿ ಹಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯು ಇದೇ 18ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಉನ್ನತ ಮಟ್ಟದ ಸಭೆಗೂ ಮುನ್ನ ನಾಳೆ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಜರುಗಲಿದೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ

0: ಭಾರತದ ಅಧ್ಯಕ್ಷತೆಯ ಮುಖ್ಯ ಆಶಯದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಈ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಗ್ರ ಜಾಗತಿಕ ಚರ್ಚೆಗಳು ಹಾಗೂ ಪರಿಸರ ಸಹಕಾರವನ್ನು ಬಲಪಡಿಸಲು ಈ ಸಭೆ ಸೂಕ್ತ ವೇದಿಕೆ ಕಲ್ಪಿಸಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಅಧ್ಯಕ್ಷತೆಯ ಭಾಗವಾಗಿ ಭಾರತವು ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನಡಿ 4 ಪ್ರಮುಖ ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ. ಸುಸ್ಥಿರ ಜೀವನ ಶೈಲಿಯ ಉತ್ತೇಜನ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಕೋಪ ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆಯ ವಿಷಯಗಳ ಮೇಲೆ ಈ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಗುವುದು. ಕೇರಳದ ಅತಿ ದೊಡ್ಡ ಹಬ್ಬ ತಿರುವೋಣಂ ಇದೇ 26ರಂದು ನಡೆಯಲಿದ್ದು, ಇಂದು ಅತ್ತಂ ಆಚರಣೆಯೊಂದಿಗೆ ಹಬ್ಬದ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಇಂದಿನಿಂದ ಸಾರ್ವಜನಿಕರು ಮನೆಗಳಲ್ಲಿ ವರ್ಣರಂಜಿತ ಹೂವಿನ ರಂಗೋಲಿ ಬಿಡಿಸಲಾರಂಭಿಸಿದ್ದು, ತ್ರಿಪುನಿತುರದಲ್ಲಿ ಸಾಂಸ್ಕೃತಿಕ ಅತ್ತಚಮಯಂ ಮೆರವಣಿಗೆ ಜರುಗಲಿದೆ. ಇನ್ನು ಶಬರಿಮಲೆ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು, ಇದೇ 24ರಿಂದ 28ರವರೆಗೆ ವಿಶೇಷ ಓಣಂ ಪೂಜೆಗಳು ನಡೆಯಲಿವೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಹಾಗೂ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಗಾಂಧಿವಾದಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿ ಮುಖಂಡ ರವೀಂದ್ರ ಕುಮಾರ್ ಪಾಸ್ವಾನ್ ತಿಳಿಸಿದ್ದಾರೆ. ಜೆಎಸ್ಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶಿಸುವವರೆಗೆ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ರದ್ದುಪಡಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ನ ಮಾಜಿ ಶಾಸಕ ಆಶಿಷ್ ಬ್ಯಾನರ್ಜಿ ಅವರು ಬಿರ್ಭುಮ್ ಜಿಲ್ಲೆಯ ರಾಮ್ಪುರಹತ್ನಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ಒಂದು ಪುಟದ ಡೆತ್ ನೋಟು ದೊರೆತಿದ್ದು, ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಈ ಪತ್ರದಲ್ಲಿ ತಾವು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು, ತಮ್ಮ ಸ್ವಪಕ್ಷದವರಿಂದಲೇ ತಮಗಾದ ನೋವು ಮತ್ತು ರಾಜಕೀಯ ಹತಾಶೆಯನ್ನು ತೋಡಿಕೊಂಡಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಇಸ್ಪೋರ್ಟ್ ವಿಶ್ವಕಪ್ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ ಬೆಲಾರಸ್ನ ಗ್ರ್ಯಾಂಡ್ ಮಾಸ್ಟರ್ ಡೇನಿಸ್ ಲಾಜವಿಕ್ ಅವರನ್ನು 2-0 ಅಂತರದಿಂದ ಸೋಲಿಸಿ ಸತತ 2ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಟೀಮ್ ಲಿಕ್ವಿಡ್ ಪ್ರತಿನಿಧಿಸಿದ್ದ 35 ವರ್ಷದ ನಾರ್ವೆ ಆಟಗಾರ ಕಾರ್ಲಸನ್ ಇಡೀ ಟೂರ್ನಿಯುದ್ದಕ್ಕೂ ಅಜೇಯರಾಗಿ ಉಳಿದು ಈ ಸಾಧನೆ ಮಾಡಿದರು. ಇನ್ನೊಂದೆಡೆ ತಾಂತ್ರಿಕ ಅಡಚಣೆ ಮತ್ತು ಅಂತರ್ಜಾಲ ಸಂಪರ್ಕ ಕಡಿತದಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ 3ನೇ ಸ್ಥಾನದ ಪಂದ್ಯದಲ್ಲಿ ಅಮೆರಿಕದ ಗ್ರ್ಯಾಂಡ್ಮಾಸ್ಟರ್ ಹಿಕಾರು ನಕಮುರ ಅವರು ಅಲಿರಜಾ ಫಿರೌಜಾ ಅವರನ್ನು 4-1 ಅಂತರದಿಂದ ಮಣಿಸಿ ಕಂಚಿನ ಪದಕ ಪಡೆದುಕೊಂಡರು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದಾಟ ಇಂದು ಆರಂಭವಾಗುವ ಮೊದಲೇ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ದಿನದಾಟದ ಅಂತ್ಯಕ್ಕೆ ದೇವದತ್ ಪಡಿಕಲ್ 131 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದು, 27 ರನ್ ಗಳಿಸಿರುವ ರಿಷಭ್ ಪಂತ್ ಅವರೊಂದಿಗೆ ಕಣದಲ್ಲಿದ್ದಾರೆ. ಕೆಎಲ್ ರಾಹುಲ್ 77 ರನ್ ಗಳಿಸಿದ್ದ ವೇಳೆ ಗಾಯಗೊಂಡು ಕಣದಿಂದ ಹೊರನಡೆದರು. ನಿನ್ನೆ ಮಳೆಯ ನಡುವೆ ಮೊದಲ ದಿನದಾಟವನ್ನು ಕೇವಲ 73 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026-84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಇ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ತಾಯಿ ಕರಳು ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆಯ ಪ್ರಸಾರ. ಜಿ ವಿ ಅಯ್ಯರವರ ಹಾಡಿಗೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಮಣ್ಣಿನ ಮಗ ಚಿತ್ರದ ಗೀತೆ ಇದು. ಗೀತಾಪ್ರಿಯ ಅವರ ರಚನೆಗೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ಪಿ ಸುಶೀಲಾ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.

0: ಆಕಾಶವಾಣಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂ ಎಸ್ ವಿನಾಯಕ.
3: ಆ ದುಷ್ಟಬದ್ಧಿ ತನ್ನ ರಾಜಧಾನಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ. ಊರೊಳಗೆ ಪ್ರವೇಶವನ್ನು ಮಾಡಿದ, ನೋಡಿದ್ರೆ ಮಂಗಳವಾದ್ಯದ ಘೋಷ ಕಿವಿಗೆ ಬೀಳ್ತಾ ಇದೆ. ಏನು ಉತ್ಸವ, ಯಾರು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವ ಜನಗಳನ್ನು ಕೇಳಿದ್ರೆ ಆ ಜನಗಳೆಲ್ಲ ಬಹಳ ಸಂತೋಷದಿಂದ ವಿಷಯವನ್ನು ಹೇಳ್ತಾ ಇದ್ದಾರೆ. ಮಹಾಮಂತ್ರಿಗಳೇ, ಏನು ಹೇಳೋಣ, ನಿಮ್ಮ ಮಗನಾಗಿದ್ದಂತಹ ಮದನ ಚಂದ್ರಹಾಸನಿಗೆ ನಿಮ್ಮ ಮಗಳಾದ ವಿಷಯನ್ನು ಕೊಟ್ಟು ವಿವಾಹವನ್ನು ಮಾಡಿದ, ಎಂತಹ ವೈಭವದ ವಿವಾಹ, ನೀವೆಲ್ಲಿ ಹೋಗಿದ್ರಿ, ಇದನ್ನು ನೀವು ಇರಬೇಕಾಗಿತ್ತು, ಮಗಳ ಮದುವೆಗೆ ನೀವೇ ಇರಲಿಲ್ವಲ್ಲ, ನೋಡಿ ಅವನು ಕೊಟ್ಟಿರುವಂತಹ ಉಡುಗೊರೆ ಅಂತ ಹೇಳಿ ತೋರಿಸ್ತಾ

ಕಿವಿಗೆ ಚೂಪಾದಂತಹ ಕತ್ತಿಯನ್ನು ಚುಚ್ಚಿದಂತಾಯಿತು ದುಷ್ಟಬುದ್ಧಿಗೆ. ಕಣ್ಣುಗಳು ಸಿಟ್ಟಿನಿಂದ ಕೆಂಪನ್ನು ಕಾರ್ತಾ ಇದ್ದಾವೆ. ಸಿಟ್ಟು ಅನ್ನೋದು ಮೈ ಮನಸ್ಸಿನಲ್ಲಿ ತುಂಬಿಬಿಟ್ಟಿದೆ. ಅಯ್ಯೋ, ನಮ್ಮ ಮಗ ನಾನು ಅವನಿಗೆ ಮಾಡಿರುವಂತಹ ಆಜ್ಞೆಯನ್ನು ಉಲ್ಲಂಘಿಸಿ ಬಿಟ್ಟನೆ ಅಂತ ಹೇಳಿ ಹಲ್ಲು ಕಟಿತಾ ಇದ್ದಾನೆ. ಮನಸ್ಸಿನಲ್ಲಿ ಸಿಟ್ಟನ್ನು ತುಂಬಿಕೊಳ್ತಾ ಇದ್ದಾನೆ. ಅಲ್ಲಿಂದ ನೇರವಾಗಿ ತನ್ನ ಮನೆಯ ಸಮೀಪಕ್ಕೆ ಬಂದ. ಅವನು ಬರ್ತಾ ಇರುವಂತಹ ವಿಚಾರವನ್ನ ಅವನ ಮುಂದೆ ಓಡಿ ಬರುವಂತಹ ಚಾರರು ಆಗಲೇ ಹೋಗಿ ಮಗನಾದ ಮದನನಿಗೆ ತಿಳಿಸಿದ್ದಾರೆ. ತನ್ನ ತಂದೆ ಬಂದ ಅನ್ನುವುದನ್ನು ಕೇಳಿ ಮನೆಯಿಂದ ಓಡಿ ಬಂದ ಮದನ ತಂದೆ ದುಷ್ಟಬುದ್ಧಿಯ ಕಾಲಿಗೆ ಎರಗಿ ನಮಸ್ಕಾರ ಮಾಡಿದ್ರೆ ಆ ಮಗನನ್ನು ಅನೇಕ ರೀತಿಯಿಂದ ಬೈತಾ ಇದ್ದಾನೆ. ತಾನು ಅವನನ್ನು ನೋಡದೆ ಅವನ ಜೊತೆಗೆ ಮಾತು ಆಡದೆ ಚಿನ್ನದ ಪಲ್ಲಕ್ಕಿಯಿಂದ ಇಳಿದು ಮನೆಯ ಒಳಗೆ ಪ್ರವೇಶ ಮಾಡಿ ತನ್ನ ಮಗನನ್ನು ನೋಡಿ ಸಿಟ್ಟಿನಿಂದ ಬೈತಾ ಹೇಳ್ತಾ ಇದ್ದಾನೆ.

ಮನೆ ಒಳಗಡೆಗೆ ಬಂದು ಎಲ್ಲರಿಗೂ ಬೈತಾ ಇದ್ದಾನೆ. ಕವಿ ಬಹಳ ಚೆನ್ನಾಗಿ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಯಾರ್ಯಾರಿಗೆ ಬೈದ, ಹೇಗ್ ಬೈದ ಅಂತ. ಮೊದಲನೇದಾಗಿ ಈ ಕೆಲಸವನ್ನು ಮಾಡಿದಂತಹ ಮದನನಿಗೆ ಬೈದ, ಮಧುಮಕ್ಕಳನ್ನ ಕೆಟ್ಟ ಮಾತುಗಳಿಂದ ನಿಂದಿಸಿದ, ಈ ಮದುವೆಯನ್ನು ಮಾಡಿದ್ರಲ್ಲ ಅಂತ ಹೇಳಿ ಆ ಮದುವೆಯ ಕಾರ್ಯಗಳಿಗೆ ಬೈದ. ಅಷ್ಟೇ ಅಲ್ಲ, ಈ ಮದುವೆಯನ್ನ ಎಷ್ಟು ಚೆನ್ನಾಗಿ ನಡೀತು ಅಂತ ಹೇಳಿ ವರ್ಣಿಸ್ತಾ ಇರುವಂತಹ ಹೊಗಳು ಭಟರನ್ನ, ಒಂದಿ ಮಾಗದರನ್ನು ಬೈದ. ಇವರನ್ನ ಇದನ್ನೆಲ್ಲ ವಿಸ್ತರಿಸಿ ಆಶೀರ್ವಾದ ಮಾಡುವಂತಹ ಬ್ರಾಹ್ಮಣರನ್ನು ಆಕ್ಷೇಪಿಸಿದ. ಆರತಿಯನ್ನು ಎತ್ತಲಿಕ್ಕೆ ಬಂದಂತಹ ಸಖಿಯರಿಗೆಲ್ಲ ಬೈತಾ ಇದ್ದಾನೆ ಮಂತ್ರಿ. ಅಷ್ಟೇ ಅಲ್ಲ, ಯಾರು ತನಗೆ ಆಪ್ತರೋ ಎಲ್ಲರನ್ನು ಬೈದ.

ಹೀಗೆ ಎಲ್ಲರನ್ನು ಬೈತಾ ಇರುವಂತಹ ಅವನ ಧ್ವನಿಯಿಂದಲೇ ಮನೆಯ ಒಳಗಡೆಗೆ ತಮ್ಮ ಪಾಡಿಗೆ ತಾವು ಮಾತಾಡ್ತಾ ಕೂತ್ಕೊಂಡಿರುವಂತಹ ವಿಷಯಗೆ ಮತ್ತು ಚಂದ್ರ ಆಸನಿಗೆ ತಂದೆ ಬಂದಿರುವ ವಿಷಯ ಗೊತ್ತಾಯಿತು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಇಬ್ಬರು ಬಂದು ತಂದೆ ಎದುರಿಗೆ ನಿಂತ್ಕೊಂಡಿದ್ದಾರೆ. ಕವಿ

ಅವರಿಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರೋ ಅನ್ನೋದನ್ನು ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಇನ್ನೂ ಅವರ ಹಣೆಗೆ ಕಟ್ಟಿರುವಂತಹ ಬಾಸಿಂಗದ ವಿಸರ್ಜನೆ ಆಗಿಲ್ಲ, ಹಾಗೆ ಆ ಮುತ್ತಿನ ಬಾಸಿಂಗದಿಂದ ಅವರ ಹಣೆ ಅಲಂಕೃತ ಪ್ರಾಯವಾಗಿದೆ. ಅನೇಕ ರೀತಿಯ ವಿವಾಹದ ಆಭರಣಗಳನ್ನು ಹಾಕ್ಕೊಂಡಿರುವಂತಹ ನವರತ್ನದ ಆಭರಣಗಳಿಂದ ಪೀತಾಂಬರಗಳಿಂದ ಅಲಂಕೃತಗೊಂಡಿದ್ದಾರೆ ಅವರಿಬ್ಬರು ದಂಪತಿಗಳು. ಆ ಮಗಳ ಕೈಯಲ್ಲಿ ಹಸಿರಿನ ಬಳೆಗಳು, ಕೆನ್ನೆಗೆ ತೊಡೆದಿರುವಂತಹ ಅರಿಶಿಣ, ಹಣೆಗೆ ಇಟ್ಟಿರುವಂತಹ ಕುಂಕುಮ, ಕೊರಳಲ್ಲಿ ಮಾಂಗಲ್ಯದಿಂದ ತುಂಬಾ ಸೊಗಸಾಗಿ ಕಾಣ್ತಾ ಇದ್ದಾರೆ. ಜೊತೆಗೆ ಕೈಗಳಿಗೆಲ್ಲ ಅಲಂಕಾರ ಮಾಡಿರುವಂತಹ ಆ ದಂಪತಿಗಳು ಕೈಗಳನ್ನ ಜೋಡಿಸಿ ಅಭಿನಮಿಸ್ತಾ ಇದ್ರೆ, ಒಂದು ಕ್ಷಣ ನೋಡ್ದ ಇವನು ಮಗಳು ಹ್ಯಾಕ್ ಕಂಡು ಅಂತ. ಒಂದು ಕಡೆಗೆ ಪ್ರೀತಿ ಉಕ್ತಾ ಇದೆ, ಇನ್ನೊಂದು ಕಡೆಗೆ ಸಿಟ್ಟು ಬರ್ತಾ ಇದೆ. ಅವರನ್ನು ಹೇಗೆ ನೋಡ್ದ ಅನ್ನೋದನ್ನ ಲಕ್ಷ್ಮೇಶ ಎಷ್ಟೋ ಅದ್ಭುತವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತಂದ್ರೆ ಮಂಜರಂ ಮರಿಗಿಣಿಗಳಂ ನಿರೀಕ್ಷಿಸುವಂತೆ ಅಂತ. ಮಂಜರ ಅಂತಂದ್ರೆ ಮಾರ್ಜಾರ ಅಂತ, ಬೆಕ್ಕು ಅಂತ. ಬೆಕ್ಕು ಅಸಹಾಯಕವಾಗಿ ರೆಕ್ಕೆ ಬಲಿಯದೆ ಇನ್ನು ಹಾರ್ಲಿಕ್ಕೆ ಆಗದೇ ಇರುವಂತಹ ಎರಡು ಜೋಡಿ ಗಿಳಿಮರಿಗಳನ್ನ ಎಂತಹ ದ್ವೇಷದಿಂದ ನೋಡುತ್ತೋ ಹಾಗೆ ನೋಡಿದ. ಅವನ ಮನಸ್ಸಿನಲ್ಲಿ ನಂಜು ತುಂಬಿಬಿಟ್ಟಿದೆ, ವಿಷ ತುಂಬಿಬಿಟ್ಟಿದೆ. ಅವರಿಗೆ ಆಶೀರ್ವಾದ ಮಾಡಬೇಕಿತ್ತು, ಆಶೀರ್ವಾದ ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದರೆ ಬೈಲಿಕ್ಕೂ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರನ್ನು ನೋಡಿ ನಂತರ ತನ್ನ ಮಗನಾದಂತಹ ಮದನನ್ನು ಕರೆದುಕೊಂಡು ಬೇರೆ ಕಡೆ ಜಾಗಕ್ಕೆ ಹೋಗಿ ಅವನನ್ನು ಬೈತಾ ಈ ರೀತಿ ಹೇಳ್ದ, ಎಲ್ಲೋ ಮೂಢ,

ಎಲೋ ಮೂರ್ಖ ಮದನ, ನಿನಗೆ ಅಂಥೇಳಿ ಎಂತಹ ವ್ಯವಸ್ಥೆಯನ್ನು ಮಾಡಿದ್ದೆ? ಆ ಗುಪ್ತ ಭಾಷೆಯಿಂದ ಪತ್ರವನ್ನು ಬರೆಸಿ ಕಳಿಸಿದರೆ ಅದನ್ನ ಅರ್ಥ ಮಾಡಿಕೊಂಡು ಆ ರೀತಿ ನಡೆಯೋದನ್ನು ಬಿಟ್ಟು ಕೆಲಸವನ್ನೆಲ್ಲ ಹಾಳು ಮಾಡಿದೆಲ್ಲೋ ಪಾಪಿ. ನನ್ನ ಹೃದಯಕ್ಕೆ ಶೂಲದಿಂದ ಚುಚ್ಚಿಬಿಟ್ಟೆ. ಈ ಭೂಮಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಬೇಕು, ಈ ಸಾಮ್ರಾಜ್ಯಕ್ಕೆ ನಿನ್ನ ಚಕ್ರವರ್ತಿಯನ್ನಾಗಿ ಮಾಡಬೇಕು, ನಿನ್ನನ್ನು ಸಿಂಹಾಸನದ ಮೇಲೆ ಕುಳಿತು ಮೆರೆಸಬೇಕು ಅಂತ ಆಸೆ ಪಟ್ಟರೆ ಅಂತಹ ಆಸೆಯನ್ನೆಲ್ಲ ಹಾಳು ಮಾಡಿ ನಿನಗಾಗಿ ಸಂಗ್ರಹಿಸಿ ಇಟ್ಟಿರ್ತಕ್ಕಂತಹ ಸಕಲ ಐಶ್ವರ್ಯವನ್ನು ಸಹ ಬೇಕಾದ ಬೇಡದೆಯದ ಜನಕ್ಕೆ ಕೊಟ್ಟೆಲ್ಲೋ ಮೂರ್ಖ. ಥೋ, ನಿನ್ನಂಥವನಿಗೆ ವನವಾಸವೇ ಗತಿ, ನೀನು ರಾಜನಾಗಲಿಕ್ಕೆ ಅಯೋಗ್ಯ, ಹೋಗ್ ಅಂತ ಬೈದ. ಅದನ್ನು ಕೇಳಿ

ಸಿಟ್ಟು ಮಾಡಿ ಬೈತಾ ಇರುವಂತಹ ತಂದೆಯನ್ನು ನೋಡಿ ಆಶ್ಚರ್ಯವಾಯಿತು ಮದನನಿಗೆ. ತಾನು ಮಾಡಿದ ತಪ್ಪು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರಿಂದಲೇ ಹೇಳ್ತಾ ಇದ್ದಾನೆ, ಪಿತಾಶ್ರೀ ಯಾಕಿಷ್ಟು ಸಿಟ್ಟು ಮಾಡ್ತಾ ಇದ್ದೀರಿ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದ್ದು ಉಂಟೆ? ನೀವು ಪಾದದಲ್ಲಿ ತೋರಿಸಿರೋದನ್ನು ನೆತ್ತಿಯ ಮೇಲೆ ಹೊತ್ತು ನಡೆಸಿದಂತಹ ವಿಧೇಯ ಪುತ್ರ ನಾನಲ್ಲವೇ. ಇದೇನಿದು ಆಶ್ಚರ್ಯ? ತಂದೆಯ ಮಾತಿನಂತೆ ನಡೆದು ವನವಾಸಕ್ಕೆ ಹೋದಂತಹ ರಾಮಚಂದ್ರನ ಹಾಗೆ ನಾನು ಸಹ ನೀವು ಪತ್ರದಲ್ಲಿ ಬರೆದಿರುವಂತೆ ವಿಷಯಗೆ ಮದುವೆಯನ್ನು ಮಾಡಿಸಿಕೊಟ್ರೆ ನನಗೆ ವನವಾಸವೇ? ಇದೇನಿದು ಆಶ್ಚರ್ಯ? ತಂದೆಯವರೇ, ನಿಮ್ಮ ಸಿಟ್ಟಿಗೆ ಕಾರಣವೇನು ಅಂತ ಹೇಳಿದಾಗ ಮತ್ತೆ ಅವನು

ಇಂತಹ ಬಣ್ಣದ ವಂಚನೆಯ ಮಾತುಗಳು ನನ್ನ ಮುಂದೆ ಆಡಬೇಡ ಮದನ. ನನ್ನ ಕಣ್ಣೆದುರಿಗಿರದೆ ಎತ್ತಲಾಗಾರೋ ಹೊರಟೋಗು. ಕೆಲವು ಕಾಲ ನಾನು ನಿಶ್ಚಿಂತನಾಗಿ ಇರಬೇಕು ಅಂತ ಹೇಳಿ ಮಗನನ್ನು ಬೈದು ಕಳಿಸಿದ. ನಂತರ ನಿಧಾನವಾಗಿ ಯೋಚನೆ ಮಾಡ್ದ. ಮಗ ಆಡಿರುವ ಮಾತನ್ನು ಚಿಂತಿಸಿದ. ನಾನು ಪತ್ರವನ್ನು ಹಾಗೆಯೇ ಬರೆಸಿದ್ದೇನೆಯೇ, ಎಲ್ಲಿ ನೋಡೋಣ ಅಂತ ಹೇಳಿ, ಎಲ್ಲಿ ನಾನು ಬರೆಸಿ ಕಳಿಸಿರುವಂತಹ ಪತ್ರವನ್ನು ತಗೊಂಡು ಬಾ ಇಲ್ಲಿ ಅಂತ ಹೇಳಿ ಆ ಪತ್ರವನ್ನು ತರಿಸಿ ನೋಡಿಕೊಂಡ. ಅದರಲ್ಲಿ ಓದಿದ್ರೆ ಅವಾಗ ಅವನಿಗೆ ಗೊತ್ತಾಯಿತು, ಅದರೊಳಗೆ ಇದ್ದಂಥ ಅಭಿನ್ನಿಸಿದ ಭಾವಾರ್ಥವನ್ನು ತಿಳಿದು. ಯಾಕೆ ಅಂತಂದರೆ ಅದನ್ನು ಯಾವ ರೀತಿ ಬೇಕಾದರೂ ಓದ್ಬೋದಾಗಿತ್ತು. ಮಹಾ ಅಹಿತನು ಮಹಾಹಿತನು ಎರಡನ್ನೂ ಮಾಡಬಹುದಾಗಿತ್ತು ಅದರಲ್ಲಿ. ಅದೇ ರೀತಿ ಸರ್ವಥಾ ಮಿತ್ರನು ಸರ್ವಥಾ ಅಮಿತ್ರನು ಇವು ಎರಡೂ ಇರೋದ್ರಿಂದ ಬಹುಶಃ ನನ್ನ ಮಗನಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ ಅದನ್ನು ಮುಂದೆ ಓದ್ತಾ ಓದ್ತಾ ಯೋಚನೆ ಮಾಡ್ತಾ ಆಮೇಲೆ ಅನ್ಕೊಳ್ತಾನೆ ಶಿವಶಿವ, ಇದೇನಿದು, ನಾನು ಬರೆದಿರುವುದೇ ಬೇರೆ, ಇಲ್ಲಿ ಆಗಿರುವುದೇ ಬೇರೆ, ಈ ರೀತಿ ಬದಲಾವಣೆಯ ಆಗೋದು ಉಂಟೆ, ಇದು ಜಗತ್ತಿಗೆ ಹೊಸದು ಅನ್ನುವ ಹಾಗೆ ನಿಟ್ಟುಸಿರು ಬಿಟ್ಟು ಆಶ್ಚರ್ಯಪಟ್ಟ.

ಇದೇನಿದು ಆಶ್ಚರ್ಯ? ವಿಷವ ಮೋಹಿಸುವಂತೆ ಕೊಡುವುದು ಅಂತ ನಾನು ಬರೆದ್ರೆ ಪತ್ರದಲ್ಲಿ ವಿಷಯೇ ಮೋಹಿಸುವಂತೆ ಕೊಡುವುದು ಎನ್ನುವಂಥ ಬರವಣಿಗೆ ಇದೆಯಲ್ಲ, ಇದು ಯಾಕೆ ಹೀಗಾಯಿತು? ಹೇಗೆ ಆಗಿರಬಹುದು? ಇದು ವಿಧಿಕೃತವೋ ಅಥವಾ ನನಗೆ ಮೋಸವಾಯಿತೋ? ಬರೆದವನ ಮರಹೋ, ನಾನು ಬೇರೆಯವರಿಗೆ ಹೇಳಿ ಕರಣಿಕನಿಗೆ ಹೇಳಿ ಬರೆಸಿದ್ರೆ ಅವನು ಗೊತ್ತಿಲ್ಲದೆ ಹೀಗೆ ಬರೆದಿದ್ದಾನೋ ಅಂತ, ಅಥವಾ ಚಂದ್ರಹಾಸನೇ ಇದನ್ನು ಏನಾದರೂ ಓದಿ ತಿದ್ದು ಬಿಟ್ಟಿದ್ದಾನೆಯೇ? ಪಾಪ, ನನ್ನ ಮಗ ಮದನನದು ಏನೂ ತಪ್ಪಿಲ್ಲ, ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡ್ಬಿಟ್ಟೆ, ಸುಮ್ಮನೆ ಬೈದು ಬಿಟ್ಟೆ, ವಿಧೇಯನಾದ ಮಗ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಅಂದುಕೊಂಡ, ಚಂದ್ರಹಾಸ ಚಿಕ್ಕ ಮಗುವಿದ್ದಾಗಲೇ ಇಲ್ಲಿರುವಂತಹ ಅನೇಕ ಬ್ರಾಹ್ಮಣರು ಋಷಿಗಳು ನೋಡಿ ಹೇಳಿದ್ದಾರೆ, ಮುಂದೆ ಇವನು ಈ ದೇಶದ ರಾಜನಾಗ್ತಾನೆ, ಮಹಾಮಂತ್ರಿಗಳೇ ಇವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದ್ದಂತಹ ಮಾತು ಸತ್ಯ ಆಗ್ತಾ ಇದೆ. ನೋಡೋಣ, ಇವನನ್ನು ನಿವಾರಿಸ್ಕೊಳ್ಳಿಕ್ಕೆ ಇನ್ನೂ ಒಂದು ಅವಕಾಶವನ್ನು ಹುಡುಕ್ತೇನೆ ಅಂತ ಹೇಳಿ ಇನ್ನೊಂದು ರೀತಿಯ ದುಷ್ಟ ಉಪಾಯವನ್ನೇ ಯೋಚನೆ ಮಾಡ್ತಾ ಇದ್ದಾನೆ.

ಇನ್ನೂ ಕಾಲ ಮಿಂಚಿಲ್ಲ. ಏನಾದರೂ ಮಾಡಿ ಈ ಚಂದ್ರಹಾಸನನ್ನು ನಿವಾರಿಸಿಕೊಳ್ತೇನೆ. ಇವನನ್ನ ಸಿಂಹಾಸನಕ್ಕೆ ಅಧಿಪತಿಯಾಗದಂತೆ ಇವನನ್ನು ತೊಲಗಿಸಿ ಈಗಿರುವಂತಹ ರಾಜನ ಮಗಳಾದಂತಹ ಚಂಪಕ ಮಾಲಿನಿಯನ್ನ ನನ್ನ ಮಗ ಮದನನಿಗೆ ಕೊಟ್ಟು ಮದುವೆ ಮಾಡಿಸಿ ಈ ರಾಜ್ಯ ನಮ್ಮ ಕೈ ಸೇರುವ ಹಾಗೆ ಮಾಡ್ತೇನೆ. ಅವಾಗ ಮತ್ತನ್ಸುತ್ತೆ, ಅಯ್ಯೋ ಹೀಗೆ ಮಾಡಿದರೆ ಈ ಚಂದ್ರಹಾಸನನ್ನು ತೊಲಗಿಸಬೇಕು. ಈ ಚಂದ್ರಹಾಸನನ್ನು ಸಾಯಿಸಿದರೆ ನನ್ನ ಇದೇ ತಾನೇ ಮದುವೆಯಾದಂತಹ ನನ್ನ ಮಗಳು ವಿಧವೆಯಾಗ್ತಾಳಲ್ಲ, ಏನು ಮಾಡಲಿ? ಕೊನೆಗೆ ತೀರ್ಮಾನಕ್ಕೆ ಬರ್ತಾನೆ, ನನ್ನ ಮಗನಿಗೆ ಸಿಂಹಾಸನ ಸಿಕ್ಕುವುದು ಮುಖ್ಯ, ಅನ್ಯರ ಮನೆಗೆ ಸೊಸೆಯಾಗಿ ಸೇರಿರುವಂತಹ ವಿಷಯ ಏನಾರೂ ಆಗಲಿ ನನ್ನ ಮಗ ರಾಜನಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ದ. ಅದನ್ನು ತೋರಗೊಡದಿದ್ದಂತೆ ಮತ್ತೆ ಮಗಳು ಅಳಿಯನನ್ನು ಹತ್ತಿರಕ್ಕೆ ಕರೆಸ್ದ. ತನ್ನ ಅಪ್ಪ ಸಿಟ್ಟು ಮಾಡಿಕೊಂಡಲ್ಲ ಅಂತ ಹೇಳಿ ಹೆದರಿ ಅಳತಾ ತನ್ನ ಕೋಣೆಯಲ್ಲಿ ಅಳತಾ ಇದ್ದಂತಹ ಅವಳನ್ನು ಕರೆಸಿ ಮಧುರವಾಗಿ ಮಾತಾಡಿ, ಮಗಳೇ, ಪ್ರಯಾಣದ ಆಯಾಸ, ರಾಜಕಾರಣದ ಗೊಂದಲ, ಆದ್ದರಿಂದ ನನಗೆ ಏನೂ ಗೊತ್ತಾಗಲಿಲ್ಲ, ನಾನು ಆಡಿರುವ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಮಧುಮಕ್ಕಳನ್ನು ಮನ್ನಿಸಿ ವಿವಿಧ ವೈಭವಗಳನ್ನು ನಡೆಸಿ ನಾನು ಮದುವೆಯನ್ನು ನೋಡಲಿಲ್ಲ, ಆದ್ದರಿಂದ ಈಗ ನೋಡ್ತೀನಿ ಅಂತ ಅನ್ನುವ ಹಾಗೆ ಇನ್ನಿಷ್ಟು ಏನೋ ವೈವಾಹಿಕದ ಘಟನೆಗಳನ್ನು ಚಟುವಟಿಕೆಗಳನ್ನು ನಡೆಸಿ ಅದೆಲ್ಲ ಆದಮೇಲೆ ತನ್ನ ಅಳಿಯನೊಬ್ಬನನ್ನೇ ಪ್ರತ್ಯೇಕವಾಗಿ ಕರೆದು ದುಷ್ಟಬುದ್ಧಿ ಈ ರೀತಿ ಹೇಳಿದ, ವೀರ ಚಂದ್ರಹಾಸ ಬಾರೈ.

ತನ್ನ ಸಮೀಪದಲ್ಲಿ ವಿಧೇಯನಾಗಿ ಕೈಮುಗಿದು ನಿಂತಿರುವಂತಹ ಚಂದ್ರಹಾಸನನ ಭುಜವನ್ನ ತಲೆಯನ್ನ ಸವರ್ತಾ ಆತ್ಮೀಯವಾಗಿ ಮಂತ್ರಿ ಹೇಳ್ತಾ ಇದ್ದಾನೆ. ವೀರ ಚಂದ್ರಹಾಸ ಬಾರಯ್ಯ, ನಮ್ಮ ಮನೆಯದು ಒಂದು ಸಂಪ್ರದಾಯ ಇದೆ. ಮದುವೆಯಾದ ನಾಲ್ಕನೆಯ ದಿನ ಊರ ಹೊರಗಡೆಗೆ ಇರುವಂತಹ ದುರ್ಗಾ ದೇವಸ್ಥಾನಕ್ಕೆ ಸೂರ್ಯ ಮುಳುಗಿದ ಮೇಲೆ ಪ್ರದೋಷ ಕಾಲದಲ್ಲಿ ಆ ಮದುವೆಯ ಗಂಡು ತಾನು ಒಬ್ಬನೇ ಹೋಗಬೇಕು. ಬೇರೆ ಯಾರನ್ನು ಜೊತೆಗೆ ಅಂಗರಕ್ಷಕರನ್ನು ಸಹ ಕರ್ಕೊಂಡು ಹೋಗಬಾರದು. ಏಕಾಂಗಿಯಾಗಿ ಏಕಾಂತದಲ್ಲಿ ಆ ತಾಯಿ ಜಗದಂಬೆಯನ್ನ ಪೂಜೆ ಮಾಡಿಕೊಂಡು ಬರಬೇಕು. ಇವತ್ತು ನಾಲ್ಕನೆಯ ದಿನ ನೀನು ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿ ನೇಮಿಸಿದ ದುಷ್ಟಬುದ್ಧಿ.

ಪೂಜ್ಯರೇ, ನೀವು ಹೇಳಿರುವ ಈ ಕೆಲಸ ನನ್ನ ಪಾಲಿಗೆ ಒಂದು ವರ. ದುರ್ಗೆ ನನಗೆ ಪ್ರಿಯವಾದ ದೇವತೆ, ಖಂಡಿತ ನಾನು ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಪೂಜೆಗೆ ಬೇಕಾಗಿರುವಂತಹ ಹೂವು, ಗಂಧ, ಅಕ್ಷತೆ, ಧೂಪ, ದೀಪಗಳನ್ನ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಅವನು ಹೊರಟು ಹೋದ. ಅವನತ್ಲಾಗಿ ಹೋದ ಮೇಲೆ ಈ ದುಷ್ಟಬುದ್ಧಿ, ಹಿಂದೆ ಇವನು ಬಾಲಕನಾಗಿದ್ದಾಗ

ಸಣ್ಣ ಶಿಶುವಾಗಿದ್ದಾಗ ಇವನನ್ನು ಕೊಲ್ಲಲಿಕ್ಕೆ ಯಾವ ಕೊಲೆಗಡಕರನ್ನ ನೇಮಿಸಿದನೋ ಅವರನ್ನೇ ಮತ್ತೆ ಕರೆದ, ಕರೆಸಿ ಹೇಳ್ದ, ಈಗ 20 ವರ್ಷಗಳ ಕೆಳಗೆ ಒಂದು ಮಗುವನ್ನು ಕೊಲ್ಲಿಕ್ಕೆ ಅಂತ ಕಳಿಸಿದ್ದೆ, ಏನಾಯ್ತು ಅದು? ಕೊಂದು ಬಂದಿರಲ್ವೇ? ಹೌದು ಸ್ವಾಮಿ, ಕೊಂದಿದ್ದಕ್ಕಾಗಿ ನಿಮಗೆ ಆ ಬೆರಳನ್ನ ಕುರು ಹಾಗೆ ತಂದು ತೋರಿಸಿದ್ದೇವೆ ಅಂತ ಹೇಳಿದಾಗ, ಇವತ್ತು ಚಂಡಿಕಾಲಯಕ್ಕೆ ಒಬ್ಬ ಪೂಜೆ ಮಾಡಲಿಕ್ಕೆ ಅಂತ ಬರ್ತಾನೆ, ಅವನು ಯಾರಾದರೂ ಆಗಿರಲಿ ನಿಷ್ಕರುಣೆಯಿಂದ ಅವನ್ನ ಕೊಲ್ಲಬೇಕು, ಇಲ್ಲದೆ ಹೋದರೆ ನಿಮ್ಮದೇ ತಲೆದಂಡ ಅಂತ ಹೇಳಿ ಹೆದರಿಸದ. ಅವರು ಸಹ ಪ್ರಾಣಭಯದಿಂದ, ಸ್ವಾಮಿ ಯಾರೇ ಬರಲಿ ಅವನನ್ನು ನೋಡದೆ ನಾವು ತಕ್ಷಣಕ್ಕೆ ಅವನನ್ನು ಹತ್ಯೆಯನ್ನು ಮಾಡ್ತೇವೆ ಅಂತ ಹೇಳಿ ಅವರು ಹೊರಟು ಹೋಗಿದ್ದಾರೆ. ಈ ರೀತಿ ಆಜ್ಞೆಯನ್ನು ಮಾಡಿದ.

ಇಷ್ಟೆಲ್ಲ ವ್ಯವಸ್ಥೆಯನ್ನ ಈ ಮಂತ್ರಿ ಈ ಕಡೆ ಮಾಡ್ತಾ ಇರಬೇಕಾದ್ರೆ ಆ ದಿನ ಕುಂತಳೇಶ್ವರ ಪ್ರತಿದಿನದ ಹಾಗೆ ಬೆಳಗಾಗಿ ಎದ್ದ ಮೇಲೆ ತನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅಲಂಕಾರಕ್ಕಾಗಿ ಬಂದು ನಿಂತ್ಕೊಂಡಾಗ ಅವನ ಎದುರಿಗೆ ಆಳೆತ್ತರ ಕನ್ನಡಿಯನ್ನು ಹಿಡಿದ್ರೆ ಆ ರಾಜನಿಗೆ ತನ್ನ ದೇಹ ಕಾಣಿಸ್ತಾ ಇದೆ, ತಲೆ ಕಾಣಿಸ್ತಾ ಇಲ್ಲ, ತಲೆ ಮಾತ್ರ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದುಕೊಂಡು ತನ್ನ ರಾಜ ಪುರೋಹಿತನಾದ ಕುಲ ಪುರೋಹಿತ ಗಾಲವನ್ನು ಕೇಳಿದ. ಗಾಲವ ಮಹರ್ಷಿಗಳೇ, ನನಗೆ ಏನಿದು ಈ ರೀತಿ ಕಾಣಿಸ್ತಲ್ಲ ಅಂತ ಅಂದಾಗ ಗಾಲವ ಹೇಳ್ತಾ ಇದ್ದಾನೆ, ದೇಹದಲ್ಲಿ ತಲೆ ಕಾಣಲಿಲ್ಲ ಅಂತಂದರೆ ಇನ್ನು ಸದ್ಯದಲ್ಲಿಯೇ ನಿಮಗೆ ಮೃತ್ಯು ಯೋಗವಿದೆ, ನೀವು ಸದ್ಯದಲ್ಲಿ ಸಾಯ್ತೀರಿ, ಇನ್ನು 6 ತಿಂಗಳಲ್ಲಿ ದೇಹತ್ಯಾಗ ಮಾಡಬೇಕಾಗತ್ತೆ, ಸಾವಿನ ಸೂಚನೆ ಇದು ಅಂತ ಅಂದಾಗ ರಾಜ ಯೋಚನೆ ಮಾಡಿದ. ಸ್ವಾಮಿ, ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ನೀವು ಹೇಳಿದಂತಹ ಧರ್ಮಶ್ರವಣವನ್ನು ಮಾಡ್ತಾ ಇದ್ದೇನೆ, ನನಗೆ ದೇಹದ ಮೇಲೆ ಏನು ಮೋಹ ಇಲ್ಲ, ಇವನ್ ಎಲ್ಲವನ್ನೂ ತ್ಯಾಗ ಮಾಡಿ ನಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಯೋಗ ಸಿದ್ಧಿಯಿಂದ ದೇಹವನ್ನು ಬಿಡ್ತೇನೆ. ಅದಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ, ಹೇಗೆ ಅಂತಂದ್ರೆ ಹಾವು ತನ್ನ ಮೈ ಮೇಲಿರುವ ಚರ್ಮವನ್ನು ಬಿಡುವಂತೆ ಈ ಆತ್ಮವನ್ನ ಆವರಿಸಿರುವಂತಹ ಈ ದೇಹವನ್ನು ಬಿಡ್ತೇನೆ ಅಂತ ಹೇಳಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಿದ ಕುಂತಳೇಶ್ವರ

ಅಲ್ಲದೆ ಕುಂತಳೇಶ್ವರ ತನಗೆ ಇಲ್ಲಿಯವರೆಗೂ ಮಾರ್ಗದರ್ಶನ ಮಾಡಿದಂತಹ ರಾಜಗುರು ಗಾಲವನ ಪದಕಮಲಿಗಳಿಗೆ ನಮಸ್ಕಾರವನ್ನು ಮಾಡಿದ, ಕೈ ಮುಗಿದ, ಆಮೇಲೆ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ರಾಜ್ಯದ ಸಿಂತೆ ಸಾಕು, ಇನ್ನು ಉಳಿದ ಕಾಲವನ್ನು ಯೋಗದಲ್ಲಿ ಅಧ್ಯಾತ್ಮದಲ್ಲಿ ನನ್ನ ಜೀವನವನ್ನು ತೊಡಗಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನಗೆ ಎರಡೇ ಎರಡು ಯೋಚನೆ ಈಗ ಕಾಡ್ತಾ ಇದೆ. ನನಗೆ ಮಕ್ಕಳಿಲ್ಲ, ಈ ರಾಜ್ಯವನ್ನು ಯಾರಿಗೆ ಕೊಡಲಿ? ಅಲ್ಲದೆ ನನಗೊಬ್ಬಳು ವಿವಾಹ ಯೋಗ್ಯಳಾದಂತಹ ಮಗಳಿದ್ದಾಳೆ, ಚಂಪಕಮಾಲಿನಿ, ಇವಳನ್ನು ಯಾರಿಗೆ ಕೊಡಲಿ? ಇಷ್ಟು ವಿಚಾರದಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿದರೆ ಅದರಂತೆ ನಡೀತೇನೆ ಅಂತ ಹೇಳಿ ಕುಂತಳೇಶ್ವರ ಗಾಲವನನ್ನು ಕೇಳಿಕೊಂಡ. ಇದೇ ಗಾಲವ ವಿಷಯ ಮದುವೆಯನ್ನು ಚಂದ್ರಹಾಸನ ಜೊತೆಗೆ ಮಾಡಿಸಿದ್ರಿಂದ ಅವನಿಗೆ ಅನ್ನಿಸ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡು.

ಮಗಳು ಅಳಿಯನಿಗೆ ರಾಜ್ಯವನ್ನು ಕೊಡು, ಯಾಕೆಂದರೆ ಅವನು ಬಹಳ ಯೋಗ್ಯನಾದಂತಹ ವ್ಯಕ್ತಿ, ಪರಮ ವೈಷ್ಣವ, ಆದ್ರಿಂದ ಹರಿಭಕ್ತನಾಗಿದ್ದರಿಂದ ಅವನಿಗೆ ರಾಜ್ಯವನ್ನು ಕೊಡು, ಒಳ್ಳೆಯ ಶಕ್ತಿಶಾಲಿಯೂ ಆಗಿರುವುದರಿಂದ ಅವನಿಗೆ ಈ ರಾಜ್ಯವನ್ನು ನಡೆಸುವಂತಹ ಸಾಮರ್ಥ್ಯವೂ ಇದೆ, ಈ ಭೂಮಿಯ ಸಹಿತ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬುದ್ಧಿಯನ್ನು ಹೇಳಿದ ಗಾಲವ.

0: ಮಹಾರಾಜ ಕುಂತಳೇಶ್ವರ ಯೋಚನೆ ಮಾಡ್ದ, ಗಾಲವನ ಸೂಚನೆ ಸಲಹೆ ಸರಿಯಾಗಿದೆ ಅಂತ ಅವನಿಗೆ ಅನ್ನಿಸ್ತೋ, ಆದ್ರಿಂದ ಚಂದ್ರಹಾಸನ ಕರೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದುಷ್ಟ ಬುದ್ಧಿ ರಾಜ್ಯಕ್ಕೆ ಹಿಂತಿರುಗಿದು ಅವನಿಗೆ ಗೊತ್ತಿಲ್ಲ. ತಂದೆಯ ಬದಲು ಅವನ ಎಲ್ಲಾ ಕೆಲಸವನ್ನು ನೆರವೇರಿಸ್ತಾ ಇದ್ದಂತಹ ಮದನ ಅಲ್ಲಿ ಓಡಾಡ್ತಾ ಇದ್ದು ಕಾಣಿಸ್ತಾ ಇದೆ. ರಾಜನ ಸಮೀಪವರ್ತಿಯಾಗಿ ರಾಜಕಾರ್ಯವನ್ನು ನಡೆಸ್ತಾ ಅವನ ನಿಂತಿರೋದ್ರಿಂದ ಆ ಮದನನ್ನ ಕರೆಸ್ದ. ಅವನ ಕೈ ಹಿಡಿದು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ನನಗೊಂದು ತುರ್ತಾದ ಕಾರ್ಯ ಇದೆ, ಆದ್ರಿಂದ ಅದನ್ನು ನೆರವೇರಿಸಬೇಕಾಗಿದೆ. ನೀನು ಕೂಡಲೇ ಚಂದ್ರಹಾಸನನ್ನ ಇಲ್ಲಿಗೆ ಕರ್ಕೊಂಡು ಬಾ, ಇದರಲ್ಲಿ ಯಾವ ಆಲೋಚನೆಯನ್ನು ಮಾಡಬೇಡ, ಬೇಗ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿ ಮದನನಿಗೆ ರಾಜ ಸೂಚನೆಯನ್ನು ಕೊಟ್ಟ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದ್ದು, ತನಿಖಾ ವರದಿ ಬಂದ ಮೇಲೆ ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸ್ಪಷ್ಟತೆ ದೊರಕಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವನ್ಯಧಾಮದಲ್ಲಿ ಬೇಟೆಗಾರರು ಎನ್ನಲಾದವರಿಂದ ಕೋವಿ ಮತ್ತಿತರ ವಸ್ತುಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಆ ಗುಂಪಿನಲ್ಲಿದ್ದ ಓರ್ವ ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ನ್ಯಾಯಾಂಗ ತನಿಖೆಯ ನಂತರ ಸ್ಪಷ್ಟತೆ ದೊರಕಲಿದೆ ಎಂದರು. ಕಾವೇರಿ ವನ್ಯಜೀವಿಧಾಮದ ಶಾಗ್ಯಬೀಟ್ನ ಹೊಳೆಮರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಘಟನೆಯ ತನಿಖೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲಾಗುತ್ತದೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದು, ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಮೃತರ ಕುಟುಂಬಸ್ಥರು ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಇಡೀ ರಾತ್ರಿ ಧರಣಿ ನಡೆಸಿದ್ದಾರೆ.

0: ಮತ್ತು ಇಂದು ಬೆಳಿಗ್ಗೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಮೃತರ ಕುಟುಂಬವು ಜೀವನಾಧಾರ ಕಳೆದುಕೊಂಡಿರುವುದರಿಂದ ಸರ್ಕಾರಿ ಉದ್ಯೋಗ ನೀಡಬೇಕು, ಜೊತೆಗೆ ಕಾವೇರಿ ವನ್ಯಜೀವಿಧಾಮದ ಹಿರಿಯ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಧರಣಿ ಮುಂದುವರೆಸಿದ್ದಾರೆ. ಮೂವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ ಅನ್ನು ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ಒಂದು ಶಾಸನವನ್ನು ರಚಿಸುವ ಮೂಲಕ ನೈಸ್ ರಸ್ತೆ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅನುಷ್ಠಾನದ ಒಪ್ಪಂದದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ತೀವ್ರ ಮಳೆ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಹಾನಿಗೀಡಾದ ಬೆಳೆಗಳನ್ನು ಪರಿಶೀಲಿಸಿದರು. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೈತ ಮಾಳಪ್ಪ ಸೊನಕನಹಳ್ಳಿ ಅವರ 6 ಎಕರೆ ಜಮೀನಿನಲ್ಲಿ ಒಣಗುತ್ತಿರುವ ತೊಗರಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು, ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಬೆಳೆಯ ಹಾನಿ ಕುರಿತು ವೈಜ್ಞಾನಿಕ ವರದಿ ಸಿದ್ಧಪಡಿಸಲು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಇಂಡಿ ತಾಲೂಕಿನಲ್ಲಿ 100%ರಷ್ಟು ಬೆಳೆ ಹಾನಿಗೀಡಾಗಿದ್ದು 42,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲಾದ್ಯಂತ 2,50,000 ರೈತರು ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಎಂದು ಸಚಿವರು ವಿವರಿಸಿದರು. ಈ ಬಾರಿ ಮುಂಗಾರು ಕೊರತೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳು ಹಾನಿಗೀಡಾಗಿದ್ದು ರೈತರ ಸಂಕಷ್ಟವನ್ನು ಆಲಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು, ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷ ನಿಯಂತ್ರಿಸಲು 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 12,77,00,000 ರೂಪಾಯಿ ಅನುದಾನ ಒದಗಿಸಲಾಗಿದೆ. ಆನೆ ಹಾವಳಿ ನಿಯಂತ್ರಣಕ್ಕಾಗಿಯೇ ಕೊಪ್ಪ ಅರಣ್ಯ ವಿಭಾಗಕ್ಕೆ ಆನೆ ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದು, ಕೆಆರ್ಎಸ್ ಜಲಾಶಯದ 10 ಗೇಟ್ಗಳನ್ನು ಮಧ್ಯರಾತ್ರಿ ತೆರೆದು ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ನೀರು ಕರ್ನಾಟಕದ ರೈತರ ಬದುಕಾಗಿತ್ತು, ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯದ ರೈತರ ಹಿತ ಕಾಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗೋವುಗಳ ಕಳ್ಳ ಸಾಗಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಶಿಕಾರಿಪುರದಲ್ಲಿ ಗೋ ಕಳ್ಳ ಸಾಗಾಣಿಕೆದಾರರಿಂದ ಗಾಯಗೊಂಡವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ನೀಡಬೇಕು, ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಘಟನೆ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು, ತಪ್ಪಿತಸ್ಥರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಆಗಸ್ಟ್ 18ರಂದು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಸಹಕಾರಿ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಉಪಸ್ಥಿತರಲಿದ್ದಾರೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್, ದಿನಕರ ಶೆಟ್ಟಿ, ಮಂಕಳ ವೈದ್ಯ, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಎಸ್ವಿ ಸಂಕನೂರು, ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ, ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬಿ ಉಪಸ್ಥಿತರಿರಲಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಆಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಇದೀಗ ಕಾವ್ಯವಾಚನ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ ಅಲ್ಲಮ ಪ್ರಭುವಿನ ಜನನ. ವಾಚನ ಕೆ ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣಾಶಿಹಾಳ್.
2: ಪಾರ್ವತಿಯ ತಾಮಸ ಕಳೆಯಾದ ಮಾಯೆ. ಪಾರ್ವತಿಯ ಆಜ್ಞೆಯಂತೆ ಭೂಮಿಯಲ್ಲಿ ಅವತರಿಸಿ ಬೆಳುವಲ ನಾಡ ಭೂಪಾಲ ಮಮಕಾರ ಮೋಹಿನಿ ದೇವಿಯರಿಗೆ ಮಗಳಾಗಿ ಜನಿಸಿದಳು. ದಿನ ದಿನಕ್ಕೆ ಬೆಳೆದು ಪ್ರಾಪ್ತ ವಯಸ್ಕಳಾಗಿ ಸಕಲ ವಿದ್ಯಾಪಾರಂಗದಳಾದಳು. ವಯಸ್ಕಳಾದ ಅವಳಿಗೆ ಮಮಕಾರ ನೃಪಾಲ ವರನನ್ನು ಹುಡುಕುತ್ತಿದ್ದ. ರಾಜಗುರು ಅಹಂಕಾಚಾರ್ಯರ ಆದೇಶದಂತೆ ಮಾಯಾದೇವಿ ಶಿವನಲ್ಲಿ ಭಕ್ತಿ ಮಾಡಿ ಶಿವನೇ ಪತಿಯಾಗಬೇಕೆಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಇತ್ತ ಈಶ್ವರನ ಅವತಾರಿಯಾದಂತಹ ಅಲ್ಲಮಪ್ರಭು ಬಳ್ಳಿಗಾವಿಯಲ್ಲಿ ವಾಸಿಸುತ್ತಿದ್ದ ಸುಜ್ಞಾನಿ ನಿರಹಂಕಾರರಿಗೆ ಮಗನಾಗಿ ಹುಟ್ಟಿ ಬೆಳೆದು ಭಕ್ತರ ಉದ್ಧಾರಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಿದ್ದ. ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ ಅಲ್ಲಮಪ್ರಭು ಜನನ.

ಇದುವರೆಗೆ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗವನ್ನು ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ವಾಚನ ಮಾಡಿದವರು ಕೆ. ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣ್ಣ ಆಶಿಹಾಳ್.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

विविध भारती से आप सुन रहे हैं मन चाहे गीत।

हमसे खुदाई भी खफा हो।

अलिफ से बोलो क्या होता है?

0: बोलो बा से क्या होता है?
1: बंदर।
0: बादुर। बनने के बाहर।

0: करता है?
1: दीटर,

0: उजाले उनकी यादों के। इस कार्यक्रम में अभी आप सुन रहे थे जाने माने रंगकर्मी, राष्ट्रीय नाट्य विद्यालय के पूर्व निदेशक और शिक्षाविद पद्मश्री वामन केंद्रे से यूनुस खान की बातचीत। आज आप सुन रहे थे इस बातचीत का पहला भाग। चलने से पहले आपको बता दें, इस कार्यक्रम में संपादन सहयोग मनीषा सिंह, विविध भारती की ओर से इस कार्यक्रम की प्रस्तुतकर्ता तेजश्री कांबले।
1: उजाले उनकी यादों के।
2: ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರಿಗೆಲ್ಲ ಶಾರದಾ ಯುವರಾವ್ ಹೇಳುವ ನಮಸ್ಕಾರಗಳು ಹಾಗೂ ನಿಲಯದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಮಯ 5:41.
3: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ನಿಲಯದ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
0: ಆಕಾಶವಾಣಿ ಕಾರವಾರ ಕೇಳಿ. ಇತ್ತೀಚೆಗೆ ನಿಧನರಾದ ಅಂಕೋಲಾದ ನಿವೃತ್ತ ಪ್ರಾಂಶುಪಾಲರು, ಶಿಕ್ಷಣ ತಜ್ಞರು, ಲೇಖಕರಾದ ವಿಠಲ್ ಗಾಂವ್ಕರ್ ಅವರೊಡನೆ ಈ ಹಿಂದೆ ನಡೆಸಿದ ಸಂದರ್ಶನದ ಮರುಪ್ರಸಾರ.
6: ವಿಠಲ್ ವಿ ಗಾಂವ್ಕರ್ ಅವರೇ ನಮಸ್ಕಾರ.
7: ನಮಸ್ಕಾರ ಸರ್.
6: ತಾವು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದು ನಿವೃತ್ತರಾದಂಥವರು, ಜೊತೆಗೆ ಹವ್ಯಾಸವಾಗಿ ಸಾಹಿತ್ಯದಲ್ಲಿಯೂ ಕೂಡ ತೊಡಗಿಸಿಕೊಂಡಂಥವರು, ಬೇರೆ ಬೇರೆ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಂಡಂಥವರು, ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ, ನಿಮ್ಮ ಹಿನ್ನೆಲೆ ಮತ್ತು ಶಿಕ್ಷಕರಾಗಿ ಎಲ್ಲೆಲ್ಲ ಕೆಲಸ ಮಾಡಿದಿರಿ, ನಿಮ್ಮ ಅನುಭವ ಏನು?
7: ನನ್ನ ಹುಟ್ಟೂರು ಅಂಕೋಲ, ತಂದೆ ವೆಂಕಣ್ಣ, ತಾಯಿ ಲಕ್ಷ್ಮಿ. ನನ್ನ ಹುಟ್ಟಿದ ನೆಲದ ಬಗ್ಗೆ ನಾನು ಒಂದು ಮಾತನ್ನು ಹೇಳ್ಕೊಡ್ಬೇಕಾಗ್ತದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರಲ್ಲ ಅಂಕೋಲ, ಅಂತಹ ಗಂಡು ಮೆಟ್ಟಿನ ನೆಲ ಅದು. ಚೌಕದಹಳ್ಳಿ ಆ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥವ. ನಾವೆಲ್ಲ ಸ್ವಾತಂತ್ರ್ಯ ಬಂದ ಮೊದಲ ದಿನಗಳಲ್ಲಿ ಹುಟ್ಟಿದವರು. ಆ ದಿನಗಳ ಬದುಕು ಬವಣೆಗಳು, ಬೇಕು ಬೇಡಗಳು ಎಲ್ಲರಿಗೂ ಗೊತ್ತಿದ್ದದ್ದೇ ಆ ಕಾಲದಲ್ಲಿ ಬದುಕಿದವರಿಗೆ. ಆದರೆ ನಮ್ಮದೊಂದು ವಿಶಿಷ್ಟವಾದಂತಹ ಒಂದು ನೆಲೆಯಲ್ಲಿ ನಾವು ಬಾಲ್ಯವನ್ನು ಕಳೆದ್ವಿ ಅಂತ ಹೇಳಬೇಕು. ಸ್ವಾತಂತ್ರ್ಯ ಸಂಗ್ರಾಮದ ಆಡಂಬರವಾದಂಥ ಆ ನೆಲದಲ್ಲಿ ನೈಸರ್ಗಿಕವಾಗಿಯೇ ನಮ್ಮ ಬದುಕಿನ ಚಿತ್ರಣವನ್ನು ನಾವು ಕಟ್ಕೊಳ್ತಾ ಹೋದದ್ದು. ಅದರ ಅರ್ಥ ಶಾಲಾ ಶಿಕ್ಷಣದಿಂದ ಆಗಲಿಲ್ಲ ಅಂಥೇಳಿ ಅಲ್ಲ, ನಮ್ಮ ಶಾಲೆಗಳು ಹಾಗೆ ಇದ್ದು. ನನ್ನ ಶಾಲೆ ಬಗ್ಗೆ ಹೇಳೋದಿದ್ರೆ, ನಾನು ಈಗ ಅದನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಸ್ಕೂಡ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಅಂಕೋಲಾ ತಾಲೂಕಿನಲ್ಲಿ ಒಂದು 2ನೇ 3ನೇ ಶಾಲೆಯಾಗಿ ಪ್ರಾರಂಭ ಆದದ್ದು. ಆ ಶಾಲೆ ಹೇಗಿತ್ತು ಅಂತ ಹೇಳಿದ್ರೆ, ಈಗಿನ ಹೆಸರು ಇರಲಿಲ್ಲ ಅದಕ್ಕೆ. ಅದಕ್ಕಿದ್ದ ಹೆಸರು ಏನು ಕೇಳಿದ್ರೆ ಜೀವನ ಶಿಕ್ಷಣ ಶಾಲೆ, ಮತ್ತೊಂದು ಹೆಸರಿಂದ ಕರಿತೀವಿ ಮೂಲೋದ್ಯೋಗ ಶಾಲೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ ಅದಕ್ಕೆ 5 ಎಕರೆ ಜಮೀನಿತ್ತು. ಎಲ್ಲವನ್ನು ಕಲಿಸ್ತಾ ಇದ್ದವು, ಕೃಷಿ ಚಟುವಟಿಕೆಗಳನ್ನು ಕಲಿಸ್ತಾ ಇದ್ದರು. ಯಾವ ನಮ್ಮ ರವೀಂದ್ರನಾಥ್ ಠಾಗೋರ್ ಅವರು ಹೇಳಿದ್ರಲ್ಲ ಶಾಂತಿನಿಕೇತನ, ಶ್ರೀನಿಕೇತನ, ಆ ಶಿಕ್ಷಣದ ಮಾದರಿಗಳನ್ನೆಲ್ಲ ನಮಗೆ ಬಾಲ್ಯದಲ್ಲೇ ಕಟ್ಟಿಕೊಟ್ಟಂತಹ ಒಂದು ಶಾಲೆ. ನಿಸರ್ಗ ಸಹಜವಾಗಿ ಅದನ್ನು ಕಲಿತಾ ಹೋದದ್ದು. ಆ ದೃಷ್ಟಿಯಿಂದ ನನ್ನ ಪ್ರಾಥಮಿಕ ಶಾಲೆಯ ಬಗ್ಗೆ ನನಗೆ ಇವತ್ತಿಗೂ ಹೆಮ್ಮೆ ಇದೆ. ಇನ್ನು ನನ್ನ ಪ್ರೌಢಶಾಲೆ ಬರೋದಾ, ಕರ್ನಾಟಕದ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರು ಕಟ್ಟಿ ಬೆಳೆಸಿದಂಥ ಈ ಕೆನರಾವೆಲ್ ಟ್ರಸ್ಟಿನ ಮೊದಲ ಶಾಲೆ, ಅದಕ್ಕೂ ಹೆಸರಿದ್ದದ್ದು ಆವಾಗ ಏನು ಕೇಳಿದ್ರೆ ವಿವಿಧೋದ್ದೇಶ ಶಾಲೆ ಅಂತೇಳಿ ಇತ್ತು ಭಾಳ ಇದು. ಆವಾಗ ನಮ್ಮಲ್ಲಿ 9ನೇ ಕ್ಲಾಸಿನಿಂದಲೇ ಕಲಾ ವಿಭಾಗ, ವಿಜ್ಞಾನ ವಿಭಾಗ, ವಿಶೇಷವಾಗಿ ಕೃಷಿ ಒಂದು 3 ಭಾಗ ಇತ್ತು 9ನೇ ಕ್ಲಾಸಿನಿಂದ. ಈ ಇಂಥದ್ದಿದ್ದದ್ದು 2 ಹೆಜಮಾಡಿಯಲ್ಲಿ ಒಂದಿತ್ತಂತೆ ಉಡುಪಿ ಜಿಲ್ಲೆಯಲ್ಲಿ, ಆ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲಿ ನಾವು ಪಡೆದ ಅನುಭವ ಇದೆಯಲ್ಲ, ಯಾವ ಈ ಕೃಷಿ ವಿಶ್ವವಿದ್ಯಾಲಯವೂ ನಮಗೆ ಅದನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂಥ ಶಿಕ್ಷಣವನ್ನು ನಮ್ಮ ಅಧ್ಯಾಪಕರು ಕೊಟ್ಟಿದ್ದಾರೆ. ಮುಂದೆ ಹೋದರೆ ನನ್ನ ಪದವಿ ಶಿಕ್ಷಣದ ಬಗ್ಗೆ ಹೇಳೋದಿದ್ರೆ, ದಿನಕರ ದೇಸಾಯಿಯವರು ಕಟ್ಟಿದ ಶಾಲೆ ಕಾಲೇಜೇ ಗೋಖಲೆ ಸಣ್ಣರಿ ಕಾಲೇಜು ತುಂಬಿ ತುಳುಕ್ತಾ ಇತ್ತು ಆ ಕಾಲದಲ್ಲಿ ನಾವು ಕಲಿಯುವಾಗ.

0: ಅಲ್ಲಿ ನನ್ನ ಬಿ ಎ ಪದವಿ ಆಯಿತು. ಬಿ ಎ ಪದವಿ ಅಂಥ ದೊಡ್ಡ ಬುದ್ಧಿವಂತನಲ್ಲದೇ ಇದ್ದರೂ ಕನ್ನಡ ವಿಷಯದಲ್ಲಿ ನನಗೆ ಬಹಳವಾದಂಥ ಪ್ರೇಮ ಇತ್ತು. ನಾನು ಆಯ್ದುಕೊಂಡಂಥ ವಿಷಯಗಳು ಕನ್ನಡ, ಸಂಸ್ಕೃತ ಮತ್ತು ರಾಜನೀತಿಯಾಗಿತ್ತು. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆ ಕಾಲದಲ್ಲಿ 5ನೇ ರ್ಯಾಂಕನ್ನು ಪಡೆದು ನಾನು ಬಂದಿದ್ದೆ. ಆ ಕಾಲದ ಬೇಕುಗಳು ಏನಿದ್ದವು ನಮ್ಮ ಇದು ಈಗಿನ ಹಾಗೆ ಹಣ ಮಾಡೋದು, ವಿದೇಶಕ್ಕೆ ಹೋಗೋದು ಅಂಥ ಭಾವನೆಗಳೆಲ್ಲ ಆವಾಗ ತುಂಬಿಕೊಳ್ಳಿಲ್ಲ. ಒಟ್ಟಿನಲ್ಲಿ ನಮ್ಮ ಮೊದಲ ತಲೆಮಾರಿನವರು ಶಿಕ್ಷಣ ಪಡೀತಾ ಇದ್ವಿ, ಒಂದು ಒಳ್ಳೆಯ ಸಂಸ್ಕಾರಯುತವಾದ ಮೌಲ್ಯಯುತವಾದ ಬದುಕನ್ನು ಕಟ್ಟಿಕೊಳ್ಳಬೇಕಾದಂಥ ಉದ್ಯೋಗ ಬೇಕಿತ್ತು. ಅದಕ್ಕಾಗಿ ನನಗೆ ಇಷ್ಟವಾದದ್ದು ಶಿಕ್ಷಕ ವೃತ್ತಿಯಾಯಿತು. ಆ ದೃಷ್ಟಿಯಿಂದ ನಾನು ಬಿ ಎ ಮುಗಿಸಿದ ನಂತರ ಬಿ ಎಡ್ಗೆ ಹೋದೆ, ಶಿಕ್ಷಣ ಮಹಾವಿದ್ಯಾಲಯ ಕಮಲಾಬಾಳಿಕ ಕಾಲೇಜ್, ಅದು ಕುಮಟಾದಲ್ಲಿ. ಒಟ್ಟಿನಲ್ಲಿ ಶಿಕ್ಷಣದ ದೃಷ್ಟಿಯಿಂದ ಹೇಳೋದೆಲ್ಲ ನಮಗೆಲ್ಲ ತೆರೆದ ಬಾಗಿಲನ್ನು ಮಾಡಿಕೊಟ್ಟಿದ್ವು ಅವು, ಯಾವುದು ಮುಚ್ಚಿದ ಬಾಗಿಲನ್ನು ಮಾಡಲಿಲ್ಲ. ಮತ್ತು ನಮ್ಮ ಸೃಜನಶೀಲತೆಗೆ, ನಮ್ಮ ಬೇಕುಗಳಿಗೆ ಎಲ್ಲಿಯೂ ಅಡ್ಡಗಾಲಾಗಿ ಬರಲಿಲ್ಲ. ಇದು ನನಗೆ ಬಹಳ ಮಹತ್ವ. ಯಾಕಂತ ಹೇಳಿದ್ರೆ ನಾನೀಗ 37 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಮಾಡಿ ನನ್ನ ಹಾಗೆ ನಾನು ಶಿಕ್ಷಣ ಪಡೆದ ಹಾಗೆ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಕೊಟ್ಟು ಬರ್ತಾ ಇರುವಾಗ ಈ ಹೊತ್ತಿನ ದಿನಗಳನ್ನು ನೋಡಿದಾಗ ಸುಧಾರಣೆ ಆಗಬೇಕಿತ್ತು. ಶಿಕ್ಷಣ ರಂಗದಲ್ಲಿ ಸೋಲ್ತಾ ಇದ್ದೇವೆ. ಇದು ಯಾಕೆ ಕೇಳಿದ್ರೆ ಏನೇನೋ ಆಶಾಮಶಗಳನ್ನು ಇಟ್ಕೊಂಡು ಏನೇನೋ ನನಗೆ ಅನಿಸೋದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಬದುಕು ಸರ್. ಬದುಕಿಗಿಂತ ದೊಡ್ಡದು ಯಾವುದಿಲ್ಲ. ನಾವು ಎಲ್ಲದನ್ನು ಕಲಿಸ್ತೇವೆ, ಬದುಕುವುದನ್ನು ಮಾತ್ರ ಕಲಿಸೋದಿಲ್ಲ. ಅದು ಕಲಿಸಿದ್ರೆ ಅಂಬರಕ್ಕೆ ಏಣಿ ಹಾಕುವ ಕೆಲಸವನ್ನೇ ಮಾಡ್ತಾ ಇದ್ದೇವೆ. ಇದು ಒಂದು ರೀತಿಯಾಗಿದೆ. ಆದ್ದರಿಂದ ನನ್ನ ಪ್ರಾಥಮಿಕ, ಮಾಧ್ಯಮಿಕ, ಕಾಲೇಜು ಶಿಕ್ಷಣ ಎಲ್ಲ ಒಳ್ಳೆಯದಾದ ಒಂದು ಸಂಸ್ಕಾರವನ್ನು ಕೊಟ್ಟಿದೆ. ನಾನೊಬ್ಬ ಒಳ್ಳೆಯ ಮನುಷ್ಯನಾಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳೋದು ನನ್ನ ಅಭಿಪ್ರಾಯ.
1: ಮುಂದಿನ ಹಂತ ಹೇಳಿ, ವೃತ್ತಿ ಜೀವನದ ಬಗ್ಗೆ.
0: ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕ ವೃತ್ತಿಯನ್ನು ಬಹಳ ಮೆಚ್ಚಿಕೊಂಡವ. ಗುರುವಿಗಿಂತ ದೊಡ್ಡದಾದವರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅಂದರೆ ನಾನು ಗುರುವಾಗಿಬಿಡ್ಬೇಕಂತ ಹೇಳಿ ಅರ್ಥ ಅಲ್ಲ. ಗುರು ಅನ್ನೋದು ಜ್ಞಾನ ದೊಡ್ಡದು ಈ ಅರ್ಥದಲ್ಲಿ. ಮತ್ತು ನನಗೆ ಇಷ್ಟವಾದಂಥ ಒಂದು ಅದು ಇದಾಯಿತು. ಬಾಲ್ಯದಿಂದಲೇ ನಾವು ಆ ಮಾತುಗಾರಿಕೆಯಲ್ಲಾಗಲಿ ಅಥವಾ ಸಂವಹನದಲ್ಲಾಗಲಿ ನಮ್ಮ ಅಧ್ಯಾಪಕರು ನಮಗೆ ಆದರ್ಶ ಆಗಿದ್ದರು. ಇವತ್ತಿಗೂ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದಂಥ ಜಟ್ಟಪ್ಪ ಮಾಸ್ಟರ್ ಅಂಥವರು ಅಥವಾ ಪಿ ಎಂ ಹೈಸ್ಕೂಲ್ನಲ್ಲಿ ಕಲಿಸಿದಂಥ ನನ್ನ ಎಲ್ಲ ಸೈನ್ಸ್ ಮಾಸ್ಟರ್ಗಳ ಬಗ್ಗೆ ಹೇಳ್ತೇನೆ, ಅವರೂ ಸಮೇತ ಅಂಥದ್ದೇ ಆದರ್ಶವನ್ನು ಇಟ್ಕೊಂಡವರು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಕನ್ನಡ ಮಾಸ್ಟರ್ ಉಚ್ಚಿಲದವರಾಗಿದ್ದರು, ರಾಜಗೋಪಾಲಾಚಾರ್ಯ ಅಂಥೇಳಿ. ಅವರಿಂದಾಗಿ ಇವತ್ತು ನಾನು ಸಾಹಿತ್ಯದ ಮುಖಗಳನ್ನು ಚೆನ್ನಾಗಿ ಆ ದಿನಗಳಲ್ಲೇ ಕಂಡುಕೊಂಡಿದ್ದೆ. ಆ ನಂತರ ಬಂದರೆ ನನ್ನ ಜೋಶಿ ಅವರು, ವಿ ಎ ಜೋಶಿ, ಪ್ರೊಫೆಸರ್ ಎಂ ಪಿ ಭಟ್ರು, ಇವರೆಲ್ಲ ಹೆಸರುಗಳಲ್ಲ, ಇವು ಒಂದು ವಿಧ ಸೃಜನಶೀಲತೆಯ ಕಿಡಿಗಳು ಅಂತ ಹೇಳ್ಬೋದು ವಿದ್ಯಾರ್ಥಿಗಳಲ್ಲಿ ಅಥವಾ ಯೋಜನಾಂಗದಲ್ಲಿ ಅಂಥದ್ದನ್ನು ಹುಟ್ಟಿಸಿದ್ದವರು ಅಂತ. ಆವಾಗ ನಾನೇನು ಮಾಡಿದೆ, ಇನ್ನು 85 ಕಿಲೋಮೀಟರ್ ದೂರ ಆಗ್ತದಲ್ಲ, ಗೌರ್ಮೆಂಟಿಗೆ ಬರಬೇಕಂತ ಗೌರ್ಮೆಂಟಿಗೆ ಹಾಕಿದೆ. ಆ ಕಾಲದಲ್ಲಿ ನಾವು ಬಂಟ್ವಾಳ ಹಾಕಚಿಯವರು ಒಬ್ಬರು, ನಾನೊಬ್ಬರು, ಪಿ ಎಸ್ ಸಿಯಿಂದ ಇಬ್ಬರೇ ಗೌರ್ಮೆಂಟ್ನಲ್ಲಿ ಸೆಲೆಕ್ಟ್ ಆಗಿ ನಾನು ಇದಕ್ಕೆ ಬಂದೆ, ಮೂಳೂರಿಗೆ ಬಂದೆ. ಕಡೆಗೆ ಮಣೂರಿಗೆ ಬಂದದ್ದು ಒಂದು ನನ್ನ ಜೀವನದ ಒಂದು ಬದಲಾವಣೆಯ ಕಾಲ. ಅದಕ್ಕೆ ಬರಲಿಕ್ಕೆ ಕಾರಣ ಕಡಲ ತಡಿಯ ಭಾರ್ಗವ ಶಿವರಾಮ. ಯಾಕೆ ಕೇಳಿದ್ರೆ ರಾಮಕೃಷ್ಣ ಅಡ್ಡಿ ಅವ್ರ ಕಾಲ ಅದು. ಆವಾಗ ಇವರು ಶಾಲೆಯೆಲ್ಲ ಓಪನ್ ಮಾಡಿಬಿಟ್ರು. ಆ ಬೇಕಲ್ಲ ಸ್ವಾತಂತ್ರ್ಯ ಬಂದ ಮೊದಲನೆಗಳು ಸಾಕ್ಷರತೆ ತರಬೇಕಂತೇಳಿ ಮಾಸ್ಟರ್ಗಳನ್ನೇ ಕೊಡಲಿಲ್ಲ. ಕಾರಾಂತರು ಒಂದು ಪತ್ರ ಬರೆದ್ರು, ನೋಡ್ರಪ್ಪ ನೀವು ಶಾಲೆ ತೆರೀತೀರಿ ಹೆಗಡೆ ಅವರೇ, ಅಧ್ಯಾಪಕರಲ್ಲಿ ಮಕ್ಕಳಿಗೆ ಎಂಥ ಅಂದ್ರೆ 2 ವರ್ಷ ಆದರೂ ಇಲ್ಲ, 82 ಶುರುವಾಗಿದೆ, 85 ಒಂದೇ ಸವನ 8-10 ಮಾಸ್ಟರ್ಗಳನ್ನು ರಾಮಕೃಷ್ಣ ಹೆಗಡೆ ಅವರು ಹೇಳಿದರು, ಕಾರ್ಯದರ್ಶಿಗೆ ಬರೆದಿದ್ದೇನೆ, ನಿಮ್ಮ ಅಪೇಕ್ಷೆ ಪ್ರಕಾರವಾಗಿ ನೀವು ಹೇಳಿದ ಅಧ್ಯಾಪಕರನ್ನು ಅಲ್ಲಿಗೆ ತಕ್ಷಣದಿಂದ ವರ್ಗಾಯಿಸುವಂತೆ ಮಾಡಿ. ನಾನು ಕಡೆ ಡಿಸೆಂಬರ್ನಲ್ಲಿ ಆರ್ಡರ್ ಕೊಟ್ಟರು ನಾನು ಬಂದೆ. ಅದು ಒಂಥರದ ಅದ್ಭುತವಾದ ಸ್ಥಳ ಅದು. ಯಾಕೆ ಕೇಳಿದ್ರೆ ಕೋಟವೇ ಅದ್ಭುತ ನಮ್ಮ ಇದರಲ್ಲಿ, ಅದರ ಅಂಚಿರುವವರು ಎಲ್ಲರೂ ಅದ್ಭುತವೇ. ಯಾಕಂದರೆ ಸೃಜನಶೀಲತೆ ಇದೆ. ಈ ಕಾರಣದಿಂದ ಮಣೂರಿನಲ್ಲಿ ಒಂದು ಶಾಲೆ ಪ್ರಾರಂಭ ಆಯಿತು. ಶಾಲೆ ಪ್ರಾರಂಭ ಆದದ್ದು 82, ನಾನು ಬಂದದ್ದು 85. ಅಲ್ಲಿ ಬಂದವ ಸುದೀರ್ಘ 27 ವರ್ಷಗಳ ಕಾಲ ಅಲ್ಲೇ ಇದ್ದೆ. ಅಲ್ಲಿ ಏನಾದೆ ಕೇಳಿದರೆ ಸಹಾಯಕ ಶಿಕ್ಷಕನಾಗಿ ಹೋದವ, ಕನ್ನಡ ಭಾಷಾ ಶಿಕ್ಷಕನಾಗಿ ಹೆಡ್ ಮಾಸ್ಟರ್ ಆದೆ, ಸಹಾಯಕ ಶಿಕ್ಷಣಾಧಿಕಾರಿ ಆದೆ. ಎಲ್ಲಕ್ಕಿಂತ ಅಂತ ಹೇಳಿದ್ರೆ ಅಲ್ಲಿಯ ಮಾ ಕೆಲಸ ಅಂದರೆ 95 ನನಗೆ, ನಾನು ಹುಟ್ಟಿದ್ದು 1952, ನನ್ನ 43-44 ವಯಸ್ಸಿಗೆ ಕರ್ನಾಟಕ ಸರ್ಕಾರ ನನಗೆ ರಾಜ್ಯ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿತು. ಅದಕ್ಕೂ ಮೊದಲು ಜಿಲ್ಲಾ ಪ್ರಶಸ್ತಿ ಅವಿಭಜಿತ ದಕ್ಷಿಣ ಜಿಲ್ಲೆ 92 ಸಿಕ್ತು, 93 ವೈಜ್ಞಾನಿಕ ಸಂಶೋಧನೆಗಾಗಿ ಸಿಕ್ತು. ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಬಂದು ಅಲ್ಲೇ ನಾನು ಉಳ್ಕೊಂಡೆ. ಅಲ್ಲೇ ಆ ಸಂದರ್ಭದಲ್ಲಿ ನಮ್ಮ ಹೆಡ್ ಮಾಸ್ಟರ್ಗೆ ಪ್ರಮೋಷನ್ ಆಯಿತು, ನನ್ನನ್ನಲ್ಲೇ ತಂದರು. ಹೀಗೆಲ್ಲ ಆಗಿ ಒಟ್ಟಿನಲ್ಲಿ ಮಣೂರು ನನ್ನನ್ನು ಬೆಳೆಸಿದ ಊರು, ಆ ಜನ.
1: ಈಗ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸೃಜನಶೀಲತೆಯನ್ನು ಹುಟ್ಟು ಹಾಕುವಂತಹದ್ದು, ಬೆಳೆಸುವಂತಹದ್ದು ಹೇಗೆ ಅಂತ?
0: ವಿಶೇಷವಾಗಿ ನಾವು ಅಧ್ಯಾಪಕರಾದವರು ಆದರ್ಶ ಆಗಬೇಕು. ಸೃಜನಶೀಲತೆ ಅಂತ ಹೇಳಿದ್ರೆ ನೇರವಾಗಿ ನಾನು ಮಕ್ಕಳಿಗೆ ಬೋಧನೆ ಮಾಡೋದು, ನಾನು ಪಾಠದ ಅವಧಿಗೆ ಸರಿ ಹೋಗದೇ ಇರೋದು, ಶಾಲೆಗೆ ಸರಿ ಬಾರದೇ ಇರೋದು, ಇವು ಹೀಗೆ ಆದರೆ ಅವರು ಏನನ್ನೂ ಕಲಿಯೋದಿಲ್ಲ. ಯಾಕಂದರೆ ನಮ್ಮನ್ನು ಅವರು ಅನುಸರಿಸ್ತಾರೆ. ಸೃಜನಶೀಲತೆ ಅಂದರೆ ನಾವೇ ಆಗಿರ್ತವೋ, ಯಥಾ ರಾಜ ತಥಾ ಪ್ರಜಾ, ಗುರುವಿನಂತೆ ಶಿಷ್ಯ. ನಾವು ಅದನ್ನು ಮಾಡಿ ನಾನು ಹೇಳ್ತಿದ್ದೆ, ಈಗಲೂ ನನ್ನ ನೆನಪಿದೆ. ಒಂದು ಪಿರಿಯಡನ್ನು ಬಿಟ್ಟರೆ SSLC ಮಕ್ಕಳಿಗೆ ಹೇಳ್ತಾ

0: ಇದೆ, ಎಲ್ಲಾರು ರಿಸೋರ್ಸ್ ಆಗಿ ಹೋದಾಗ ಅದನ್ನು ಬರೆದಿಟ್ಕೊಳ್ಳಿ ಮಾರಾಯ, ಯಾವ ದಿವಸ ಹೇಳಿಬಿಟ್ಟಿದ್ದೆ ನಾನು ಇನ್ನೊಂದು ಬಿಲ್ಡನ್ನು ತುಂಬಿಕೊಡ್ತೇನೆ ಅಂತೇಳಿ. ಇದು ಒಂದು. ಮತ್ತು ಹೊಸ ಹೊಸದನ್ನು ಮಾಡಬೇಕಾಗತ್ತೆ. ಈಗ ನಮ್ಮಲ್ಲಿ ಏನೇ ಸಂವಹನ, ಈಗ ನಾನು ಇದ್ದಂಥ ಸ್ಥಳದ್ದು ಮೊಗವೀರರು ಸಾಮಾನ್ಯವಾಗಿ ಹಿಂದೂರು ಎಲ್ಲರೂ ಇದ್ದರು, ಬ್ರಾಹ್ಮಣ್ಸ್ ಎಲ್ಲ ಇದ್ದರು ಇಲ್ಲ ಅಂತ ಹೇಳಿಲ್ಲ. ಅವರು ಮೊದಲನೇ ತಲೆಮಾರಿನವರು. ಆವಾಗ ಅಲ್ಲಿಂದ ವಿವೇಕ ಪ್ರೌಢಶಾಲೆಗೆ 6 ಜನ ಹೋಗ್ತಾಯಿದ್ರು, ನಾನು ಬರುವಾಗ 560 ಮಕ್ಕಳು ಸ್ಟ್ರೆಂತ್ ಅದರಲ್ಲಿ. ಅವರಿಗೆ ಈ ಏನು ಕೀಳರಿಮೆ ಇದೆಯಲ್ಲ, ನಾವು ಇದಿಲ್ಲ. ಮತ್ತು ನಮ್ಮ ಪರಿಸರದ ಸ್ಥಿತಿಯು ಹಾಗಿದೆ. ನಾನು ಬಂದೆ, ನಾನು ನನ್ನ ಕೆಳಗಿನವರನ್ನು ದೂರೋದು, ಮೇಲಿನವರು ನಮ್ಮನ್ನು ದೂರೋದು, ಈ ಪರಿಸ್ಥಿತಿ ಇದೆ. ಅದನ್ನು ಹೋಗಲಾಡಿಸುವುದು ನನ್ನ ಮೂಲ ಉದ್ದೇಶ ಆಗಿತ್ತು. ಆ ದಿನಗಳಲ್ಲಿ ಸೃಜನಶೀಲತೆ ಅಂದರೆ ಅಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಬರ್ತಾ ಇರಲಿಲ್ಲ, ನಾನೊಂದು ಕ್ರಾಂತಿಯನ್ನೇ ಮಾಡಿದೆ. ನೀವು ಮತ್ತೆ ಹೋಗಿ ಮೀರಿಬೇಕಿದ್ರೆ ಸಂಜೆ, ಆದರೆ ಶಾಲೆ ಬರುವಾಗ ಶುಚಿರ್ಭೂತರಾಗಿ ಬರಬೇಕು, ನೀವು ಒಂಥರದ ಮನಸ್ಸು ಇದಿರ್ತದೆ, ಅದನ್ನು ಪಾಲಿಸಿದರು. ಮತ್ತು ಆ ದಿನಗಳಲ್ಲಿ ಅಲ್ಲಿ ಗುಮ್ಮಿ ನೀರುಗಳನ್ನೆಲ್ಲ ಕುಡಿತಾ ಇದ್ದರು, ಯಾಕೆಂದರೆ ಬಾವಿಗಳೇ ಇರಲಿಲ್ಲ. ನಾನು ಅವ್ರಿಗೆ ಒಂದು ಸಲಹೆ ಕೊಟ್ಟೆ, ಏನಂದು ಹೇಳಿದ್ರೆ ಒಂದೆರಡು ಕೊಡನಾದರೂ ಬೇರೆ ಇಂತಂದು ಕೊಡಿರಿ. ಯಾಕಂದರೆ ಆ ಕಾಲದಲ್ಲಿ ಈ ಭೇದ ಭಾವಗಳನ್ನು ಎಣಿಸುವುದು ಈ ಗುಣಗಳಿಂದಾಗಿ ಮನುಷ್ಯನಲ್ಲಿ ಮತ್ತೆ ಭೇದ ಭಾವ ಎಣಿಸ್ಲಿಕ್ಕೆ ಮತ್ತೇನಿಲ್ಲ, ಎಲ್ಲ ಅಂಗಗಳು ಸರಿ ಇರ್ತವೆ, ಎಲ್ಲವುಗಳು ಇರ್ತವೆ, ಮತ್ತೇನಿಲ್ಲ. ಅದನ್ನೆಲ್ಲ ಮಾಡಿದಾಗ ಇತ್ತು. ಆದರೆ ನಮಗೆ ಒಂದು ಕೈ ಏನಿತ್ತು ಕೇಳಿದ್ರೆ, ಆ ಊರಿನ ಜನರು ನಾವೇನು ಹೇಳಿದ್ದುವೋ ಅದು ಅವರಿಗೆ ವೇದವಾಕ್ಯ ಆಯ್ತು. ನಾವು ನಿಜವಾದ ಗುರುಗಳಾಗಿ ಕಂಡ್ವಿ ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ನಾನು ಕೊಟ್ಟಿದ್ದಾರೆ ಅವರು. ನಾನು ಮುಷ್ಟಿ ಕೊಟ್ಟರೆ ಅವರು ಮುಡಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ 27 ವರ್ಷಗಳ ಕಾಲ ನಾನು ರಿಟೈರ್ಡ್ ಆಗುವಾಗ ಆ ಮಾಡಿದ ನನ್ನ ಇದು ಸನ್ಮಾನ. ಮತ್ತು ನನಗೂ ಸರ್ಕಾರವು ಭಾಳ ಒಳ್ಳೇದು ಮಾಡಿದೆ, ಇಲಾಖೆಗಳು ಒಳ್ಳೇದು ಮಾಡಿದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಈಗ ಇದು ವೃತ್ತಿ ಶಿಕ್ಷಣದ ಜೊತೆ ಜೊತೆಗೆ ನೀವು ಸಾಹಿತ್ಯ ಚಟುವಟಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಂಥವ್ರು, ನಿಮಗೆ ಈ ಸಾಹಿತ್ಯ ಚಟುವಟಿಕೆಗೆ ಪೂರಕವಾದಂತಹ ಓದು ಹೇಗಿತ್ತು? ನೀವು ಯಾವ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಓದ್ತಾ ಇದ್ರಿ? ಓದು ಹೇಗೆ ಮುಂದುವರಿಯಿತು?
0: ಭಾಳ ಚೆನ್ನಾದ ನನ್ನ ಮೇಲೆ ಇಟ್ಟ ಪ್ರಶ್ನೆ ನೀವು. ಯಾಕೆ ಕೇಳಿದ್ರೆ, ನಾನು ಸಾಹಿತ್ಯ ಎನ್ನುವುದನ್ನಕ್ಕಿಂತ ನಾನೊಬ್ಬ ಒಳ್ಳೆಯ ಶಿಕ್ಷಕನಾಗಬೇಕಂತ ಬಯಸಿದಂತಹದ್ದು. ನನಗೆ 9ನೇ ಕ್ಲಾಸ್ನಲ್ಲಿರುವಾಗ ನನ್ನ ಕನ್ನಡ ಮಾಸ್ಟರ್ ಒಂದು ಪ್ರಶ್ನೆ ನನಗೆ ತಲೆ ಮೇಲೆ ಒಂದು ತಟ್ಟಿದ್ರು. ನಾ ಹೇಳಿದೆ ನೀ ಮಾತನ್ನು, ನನ್ನ ರಾಜಗೋಪಾಲಾಚಾರ್ಯ ಮಾಸ್ಟರ್ ಎಂದು ಮಕ್ಕಳನ್ನು ಅಷ್ಟು ಮುದ್ದು ಮಾಡೋರು, ಪ್ರಬಂಧ ಎಲ್ಲ ತಿದ್ದಿಟ್ಟಾಗ ತಗೊಂಡು ಬರೋದು ಮಧ್ಯಾಹ್ನ. ಅವರು ಮತ್ತೆ ಅಲ್ಲಿ ಎಲ್ಲ ತಪ್ಪಾಗಿದ್ದವರು. ನಾನು ಕತೆ ಅಂತ ಬರೆದಿದ್ದೆ. ನಾನು ಹೀಗೆ ತಲೆ ಮೇಲೆ ಕೈ ಆಡಿಸಿ, ಹೇ ಗಾಂವ್ಕರ್, ಇದು ಕತೆ ಬರೆದು ನೀ ಕತ್ತೆ ಆಗ್ತೀಯ ಅಂತ ಹೇಳಿದರು. ನನಗೆ ಅವರ ಮಾತು ಬಹಳ ಭಾರ ಇತ್ತು. ಯಾಕೆಂದರೆ ಹಾಗೆ ಸರ್ ನನಗೆ ಏನು ಹೇಳಿದೆ, ಕತೆ ಬರೀಬಾರ್ದ, ಕತೆ ಬರಿಬೇಕು ಅಂತ ಹೇಳಿದರು. ಅವರು ಸಂಸ್ಕೃತ ಪಂಡಿತರು, ಅವರಿಗೆ ಆ ಶಬ್ದಗಳ ಬಳಕೆ ಹೆಚ್ಚು ಪ್ರಿಯ. ನಾ ಮಾರನೇ ದಿವಸ ಬೆಳಿಲಿಲ್ಲ ಅಲ್ಲಿ ನಮ್ಮ ದಿನಕರ ಸಾಹೇಬರ ಶಾಲೆ. ಹಾಗೆ ನಮಗೆ ಲೈಬ್ರರಿ ಇತ್ತು, ಜನಸೇವಕ ಬರ್ತಾ ಇತ್ತು. ಅಲ್ಲಿ ಕತೆಯಾದಳು ಹುಡುಗಿ ಅಂತೇನೋ ಒಂದು ಶಬ್ದ ಒಂದು ಇದರಲ್ಲಿ ಬಂತು ಪತ್ರಿಕೆಯಲ್ಲಿ. ಮೆಲ್ಲ ಹಿಡ್ಕೊಂಡು ಹೋದೆ ನಾನು, ಅಷ್ಟೇನು ನಾನು ಸುಲಭದಲ್ಲಿಲ್ಲ ಬಿಡಲಿಲ್ಲ. ಹೋಗ್ಕೊಂಡು ಇದರಲ್ಲಿ ಹೇಳಿದೆ, ಈಗ ಪಿರಿಯಡ್ ಸ್ಟಾರ್ಟ್ ಆಗ್ತದೆ ಮಧ್ಯಾಹ್ನ ಪಿರಿಯಡ್, ಆವಾಗ ಹೋಗಿ ತೋರಿಸಿದೆ. ಸೊ ನಿನ್ನೆ ನನ್ನ ತಲೆ ಮೇಲೆ ಹೊಡೆದ್ರಲ್ಲ ಸರ್, ಎಲ್ಲ ಹೇಳಿದ್ರು ಮಕ್ಕಳು, ನೀವು ಈಗ ಇದು ಇಲ್ಲಿ ಕತೆ ಬರೆದಿದೆಯಲ್ಲ. ಓ ಹಿಡಿದೀಯಾ ಅಂತ ಹೇಳಿದರು. ಹೌದು ಹಿಡಿದೆ ಸರ್, ನಾ ಭಾಳ ಮುದ್ದವರಿಗೆ ಕಡೆಗೆ ಅವ್ರಿಗೆ ಅದೇ ಈಗ ನಾನು ಹೇಳ್ತೇನೆ ಪಾಠಕ್ಕೆ ಹೋಗಿ ಹೇಳಿದ್ರು. ಅವರಲ್ಲಿ ಬಂದು ನನ್ನನ್ನು ಭಾಳ ಅಪ್ರಿಷಿಯೇಟ್ ಮಾಡಿದರು. ನೋಡಿ ಇದು ಬೇಕಾದದ್ದು. ಯಾಕೆ ಕೇಳಿದ್ರೆ, ನಾನು ಹೇಳಿದ್ದೇನೆ ನಂಬಲಿಲ್ಲ ಅವ, ಕತೆ ತಗೊಂಡು ಬಂದ. ತತ್ಸಮತದ್ಭವ ಎನ್ನುವಂಥ ಒಂದು ಆ ಇದು ಅಧ್ಯಾಯವನ್ನು ಶುರು ಮಾಡಿದರು. ನನಗೊಂದು ಇದು ಕೊಟ್ಟರು, ನೀನು ಇಂಥದನ್ನು ಸಂಗ್ರಹ ಮಾಡು, ಮುಂದೆ ದೊಡ್ಡ ಸಾಹಿತ್ಯ ಆಗ್ತಿ ಅಂತ ಹೇಳಿದರು. ಆ ದಿವಸದಿಂದ ಹಿಡಿದವ ಡಿಗ್ರಿ ಮುಗಿಯೋಣ ಕನ್ನಡ ಆಗಿತ್ತು. ಎಲ್ಲ ಸಂಗ್ರಹ ಮಾಡ್ತಾ ಹೋದೆ, ಉದ್ಯೋಗಕ್ಕೆ ಸೇರಿದೆ. ಸೇರಿ ಆದ ನಂತರ ಗೌರ್ಮೆಂಟ್ ಶಾಲೆ ಬಂದಾಗ ನಮ್ಮ ದಾಮೋದರ ಐತಾಳ್ರಂತ ಇನ್ಸ್ಪೆಕ್ಟರ್ ಬಂದಿದ್ದರು, ಅವರಿಗೆ ಅದನ್ನು ಕೊಟ್ಟೆ. ಏ ಪುಣ್ಯಾತ್ಮ, ಇದನ್ನು ಇಲ್ಲಿ ಇಟ್ಟಿಗೆ ಯಾಕೆ ಇಟ್ಕೊಂಡು, ಒಬ್ಬರಿಗೂ ಒಂದು ಗೊತ್ತಿರುವುದಿಲ್ಲಲ್ಲ ಇದರಲ್ಲಿ, ಬೇಕಾದಾಗ ಸಿಗುವುದಿಲ್ಲಲ್ಲ ಅಂತ ಹೇಳಿದರು. ಅದನ್ನು ಪ್ರಿಂಟ್ ಮಾಡಿದೆ. 2000 ತತ್ಸಮತಗಳಲ್ಲಿಂದ ಬಂದು, ತತ್ಸಮತ ಅನುಭವಗಳಲ್ಲಿಂದ ಬಂದವು. ಆ ನಂತರದಲ್ಲಿ ನಾನೇನು ಮಾಡಿದೆ, ಅವರು ಹೇಳಿದರು ವ್ಯಾಕರಣ ಎಲ್ಲ ಒಟ್ಟು ಮಾಡಿ ಮಾರೆ, ನಿನ್ನ ಹತ್ರ ಎಲ್ಲ ಇದು ಗೊತ್ತಿದೆಯಲ್ಲ ಅಂತ ಹೇಳಿದರು ಅವರು ಭಾಳ ಖುಷಿಯಲ್ಲಿ. ನಾವು ಒಟ್ಟು ಮಾಡಿದೆ, ವ್ಯಾಕರಣ ಬರೆದೆ, ಎಲ್ಲ ಸರಳವಾಗಿ. ನಾನೇನು ಇದು ಪಂಡಿತರಿಗಾಗಿ ಹೊಸದದ್ದಲ್ಲ, ಅದು ನಾನು ಮಾಸ್ಟರ್ ಆಗಲಿಕ್ಕೆ, ನಾನು ಬಿ ಎದಲ್ಲಿ ರ್ಯಾಂಕ್ ಇದ್ದೇನೆ ಕನ್ನಡದಲ್ಲಿ, ನನಗೆ ಅಷ್ಟು ತೃಪ್ತಿ ಇದೆ. ಆದರೆ ನಾನೆಷ್ಟು ಬುದ್ಧಿವಂತ ನನಗೆ ಗೊತ್ತಿತ್ತು. ಅಂದರೆ ಅರಿಯದೇ ಇದು ಮಾಡಲಿಕ್ಕಾಗಲ್ಲ, ಅರ್ದು ಕುಡಿದಾಗ ಮಾತ್ರ ಅದು ಬರೋ ತಿಳಿಯಬೇಕೆಂದ ಇದ್ರು. ಆ ನೆಲೆಯಲ್ಲಿ ಕನ್ನಡ ವ್ಯಾಕರಣ 12 ಮುದ್ರಣ ಆಯಿತು. ಆ ನಂತರ ಈ ಪ್ರಬಂಧ ಬೋಧನೆ ಇದೆಯಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಹೋಗ್ತಾರೆ, ಪ್ರಬಂಧ ಹಾಳಾಯಿತು ಮಾರ್ಯಾರ ಅಂತ ಹೇಳ್ತಾರೆ. ನನ್ನ ಮಕ್ಕಳಿಗೆ ಪ್ರಬಂಧ ಕಲಿಸೋದು ಹೇಗೆ? ಅದಕ್ಕಾಗಿ ನನ್ನ ಪ್ರೊಫೆಸರ್ ಜೋಶಿ ಅವರಿದ್ದರು. ನಾನು ನನ್ನ ಪ್ರಬಂಧ ಬರೆದೆ, ವಿದ್ಯಾರ್ಥಿಗಳು ಬಂದು 51 ಪ್ರಬಂಧ ಬರೆದು ಅವ್ರ ಹತ್ರ ಕೊಟ್ಟೆ. ಅವರು ಅಕ್ಷರ ಅಕ್ಷರ ಅದನ್ನು ತಿದ್ದಿದ್ರು, ಭಾಳ ಚೆನ್ನಾಗಿ ತಿದ್ದಿದ್ರು. ತಿದ್ದಿ ಕಡೆಗೆ ಅವ್ರು ಹೆಂಗೆ ತಿದ್ದಿದ್ರು ಅಂತ ಒಂದು ಉದಾಹರಣೆ ಕೊಡ್ತೇನೆ ಸರ್. ಹೂಗಳ ಬಗ್ಗೆ ಒಂದು ಬರೆದಿದ್ದೆ, ಅವ್ರು ಕೊನೆಯ ಒಂದು ವಾಕ್ಯ ಸೇರಿಸ್ಬಿಟ್ರು. ಹೂಗಳು ನಮಗೆ ಕೊಡುವ ಸಂದೇಶ ನಿಮ್ಮ ಬದುಕು ನಮ್ಮಂತೆ ಆಗಲಿ ಎಂದು. ಎಂಥ ಅದ್ಭುತವಾದ ಮಾತು ರೀ. ಯಾವುದು ಅನಿವಾರ್ಯ, ಇಚ್ಛೆಯನ್ನು ಅರಿದಿತ್ತ ನುಚ್ಚಂದು ಮಾಣಿಕ್ಯವು, ಇಚ್ಛೆಯುತ್ತಿರ್ತ ಬಳಿಕ ನುಚ್ಚಿನಂದತ್ತ ಸರ್ವಜ್ಞ ಅಂತ. ನಾವು ಯಾವುದು ಬೇಕೋ ನೋಡಿ, ನಿಮಗೊಂದು ಮಾತಾಡ್ತೇನೆ ಸರ್. ಇವತ್ತಿಗೂ ನನಗೆ ಅನಿಸೋದು, ನಮ್ಮ ಪ್ರೌಢಶಾಲೆಗಳಲ್ಲಿ ಬರುವಂಥ ನಮ್ಮ

0: ಪ್ರಾಥಮಿಕ ಶಾಲೆಗಳಲ್ಲಿ ಬರುವಂಥ ಕವನಗಳು ಮೌಲ್ಯಗಳನ್ನು ತುಂಬ ಕೊಡೋದೇ ಇಲ್ಲ. ಸಂತೆಗೆ ಹೋದನು ಭೀಮಣ್ಣ, ಹಿಂಡಿಯ ಕೊಂಡನು ಹತ್ತು ಮಣ, ಆ ಪದ್ಯದಲ್ಲಿ ಪರೋಪಕಾರ ಹೇಗೆ ಮಾಡಬೇಕಂತ ಹೇಳುವ ಮಾತಾಗಲಿ, ಭ್ರಮಾಲೋಕದಲ್ಲಿ ಆ ಇದಕ್ಕೆ ಬಣ್ಣದ ತಗಡಿನ ತುತ್ತೂರಿ ಎನ್ನುವ ಆ ಕಲ್ಪನೆಗಳ ಒಂದು ಚಂದ ಆಗಲಿ, ಯಾವುದಾದ್ರೆ ಚಂದ್ರನೇತಕ್ಕೆ ಓಡುವ ನಮ್ಮ ಮುಡಕ ಟಿಕ್ ಟಿಕ್ ಗೆಳೆಯ, ಈ ಪದ್ಯಗಳನ್ನು ತಗೊಂಡ್ರೆ ಅವು ವಿದ್ಯಾರ್ಥಿಗಳಿಗೆ ಆ ದಿಸೆಯಲ್ಲಿ ನಾನು ಪ್ರಯತ್ನವನ್ನು ಮಾಡಿದೆ. ಒಂದರ ನಂತರ ಒಂದು ಅನಿವಾರ್ಯವಾದ ಹಾಗೆ ಅಂತೇಳಿ ನಾನು ಅಷ್ಟನ್ನೇ ಮಾಡಲಿಲ್ಲ. ನಾನು ತಿನ್ಕದೇ ಸೇವರ ಭಕ್ತನಾಗಿದ್ದೆ, ಶಬ್ದಕಾವ್ಯ ಅಂತ ಬರೆದೆ, 18 ಮಾತ್ರೆಯಲ್ಲಿ 400 ಪದ್ಯಗಳನ್ನು ಬರೆದಿದ್ದೇನೆ 18 ಮಾತ್ರೆಯಲ್ಲಿ. ಹೀಗೆ ಇಲ್ಲಿಯವರೆಗೆ ಈಗ ಸುಮಾರು ಒಂದು 38 ಪುಸ್ತಕಗಳಾಗಿದ್ದಾವೆ. 38 ಪುಸ್ತಕಗಳಲ್ಲಿ ಎಲ್ಲ ಸೇರಿ 80 ಮುದ್ರಣಗಳಾಗಿದ್ದಾವೆ. ಒಬ್ಬಳ ಈಗ ಉದಾಹರಣೆಗೆ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣ, ಕನ್ನಡ ತತ್ವ ಛಂದಸ್ಸು ಅಲಂಕಾರ, ಪ್ರತ್ಯರ್ಥ ಪದ ಪ್ರಯೋಗ, ನುಡಿಗಟ್ಟು ನುಡಿಗುಟ್ಟು 1,500. ನಾನು ಸುಮುಖಾನಂದರು ಕೂಡಿವೆ, ಅದು ತಿದ್ದುಕೊಟ್ರು ಪಾಪ. ಅದಾಗಲಿ, ಕಥಾ ಸಾಹಿತ್ಯದಲ್ಲಿ ಚಿಂತನೆ ಕಥೆಗಳನ್ನು ಕೊಟ್ಟೆ, ಸಂತತಿ ಸಂಬತಿ, ಕನ್ನಡನ ನಡೆ, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ, ಇದನ್ನು ನಮ್ಮ ಜಯಪ್ರಕಾಶ್ ಮಾಗನಕುಳಿ ಅವರಿದ್ದಾರೆ, ಅದಕ್ಕೆ ಅವರು ಬರೆದಿದ್ದಾರೆ, ಅವ್ರು ಮಾತಾಡ್ತಾರೆ ಆ ಪುಸ್ತಕದ ಬಗ್ಗೆ, ಮುನ್ನುಡಿ ಬಗ್ಗೆ. ಈ ಪುಸ್ತಕವನ್ನು ಓದುತ್ತಾ ಹೋದ ಹಾಗೆ ಶಿಕ್ಷಣದ ಹೊಸದೊಂದು ಲೋಕದಲ್ಲಿ ಸಂಚರಿಸದಂತೆ ಆಗ್ತದೆ. ನನಗೆ ಇದಕ್ಕಿಂತ ದೊಡ್ಡ ಅವಾರ್ಡ್ ಬೇಕಿಲ್ಲ. ಮಕ್ಕಳಿಗೆ ಬದುಕು ಕಲಿಸಿ, ನಮ್ಮ ಶಾಲೆಯ ಬಗ್ಗೆ ಬರೆದಿದೆ, ರಿಟೈರ್ಡ್ ಆಗು 3 ದಶಕಗಳ ಬೆಳ್ಳಿ ರೇಖೆ ಏನು ನಡ್ಕೊಂಡು ಬಂತಂತ, ಕವನ ಸಂಘ ಬದುಕು ಕವನ ಸಂಘ 1994 ಬಂತು, ಶಿವರಾಮ ಕಾರಂತರಂತರ ಒಂದು ಕೊಟ್ಟಿದ್ದೆ, ಅವ್ರ ಬಗ್ಗೆ ಒಂದು ಪದ್ಯ ಬರೆದಿದ್ದೇನೆ ಅದರಲ್ಲಿ. ಚಂದ ಚಂದ ಯಾವ ಸರಿ ಕೇಳಿದರು ಸರ್, 2 ಸರಿ ಇದೆಯಲ್ಲ ಸರ್. ಎಲ್ಲಿ ಹೇಳಿದರು? ನಿಮ್ಮ ಶಬ್ದಕೋಶದಲ್ಲೇ ಇದೆಯಲ್ಲ ಅಂತ ಹೇಳಿದೆ. ಅಂದರೆ ನಾವು ಅದನ್ನು ನೋಡಿದರೆ ಎದೆ ತಟ್ಟಿ ಹೇಳಬಹುದು, ನೋಡದೇ ಇದ್ದರೆ ನಾನು ಆಕರ ಗ್ರಂಥಗಳನ್ನು ರೆಫರ್ ಮಾಡೋದ್ರಲ್ಲೇ ನನ್ನ ಬದುಕಿನ ಹೆಚ್ಚು ಹೋಯಿತು. ಯಾಕೆ ನುಡಿಗಟ್ಟುಗಳ ಬಗ್ಗೆ ಆಗಲಿ, ಅಥವಾ ಛಂದಸ್ಸಿನ ಬಗ್ಗೆ ಆಗಲಿ, ಅಥವಾ ಪ್ರತ್ಯರ್ಥ ಪದ ಪ್ರಯೋಗ. ಈ ವೆಂಕಟಸುಬ್ಬಯ್ಯನವರು ಒಂದು ಮಾತು ಹೇಳಿದರು, ಅಪ್ಪನಿಗೆ ಅಮ್ಮ ವಿರುದ್ಧ ಶಬ್ದ ಬರಿ ಅಂತ ಹೇಳ್ತಿದ್ರು ಪ್ರಾಥಮಿಕ ಶಾಲೆಗಳಲ್ಲಿ. ಅವರು ಒಂದ್ಸಲ ಬರೆದ್ರು ವಿವೋ ಕನ್ನಡದಲ್ಲಿ, ಇದು ಸರಿ ಅಲ್ಲ, ಇದನ್ನು ಅಧ್ಯಾಪಕರು ಮತ್ತು ಸಂಘ ಸಂಸ್ಥೆಗಳು ಸರಿ ಮಾಡಬೇಕಂತ. ಅದು ಏನಿದ್ರು ಪ್ರತ್ಯರ್ಥ ಅಲ್ಲ, ಅದು ವಿರುದ್ಧ ಪದ, ಪ್ರತ್ಯರ್ಥ ಪದ ಪ್ರಯೋಗ, ಪ್ರತಿಯಾಗಿ ಅರ್ಥ ಕೊಡುವ ಪದಗಳನ್ನು, ಮಿಥ್ಯ ತಥ್ಯ ಸತ್ಯ ಸುಳ್ಳು ಹೀಗೆ ಬರ್ತದಲ್ಲ, ಒಂದಕ್ಕೆ ಎಷ್ಟು ಬರಬಹುದು, ಅದು ಪ್ರಾಸಬದ್ಧವಾಗಿ ಬರುತ್ತೆ ಅಂತಹದನ್ನು ಮಾಡಿದೆ. ಅದಕ್ಕೆ ಮೂಡುಬಿದಿರೆಯಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅನುದಾನ ಸಿಕ್ತು, ಅದು ಪ್ರಯೋಜನ ಆಗಲಿ ಅಂತ ನನ್ನ ಉದ್ದೇಶ. ಹೀಗೆ ಆ ನಂತರದಲ್ಲಿ ಬಂದಂಥದ್ದು ಪ್ರಬಂಧ ಸಾಹಿತ್ಯ, ಪರಿಸರ ಪ್ರಬಂಧಗಳು, 10 ಪ್ರಬಂಧಗಳು. ಇನ್ನು ಎಲ್ಲಕ್ಕಿಂತ ನನಗೆ ಇಷ್ಟವಾದದ್ದಂದರೆ ಮಾಡಿದ ಕೆಲಸ ಗಾದೆಗಳ ಮೇಲೆ. ಗಾದೆಗಳ ಮೇಲೆ ಸರ್, ಮಕ್ಕಳನ್ನು ಯಾವ ರೀತಿ ತೊಡಗಿಸಬೇಕು ಸಾಹಿತ್ಯದಲ್ಲಿ, ಇದು ನನ್ನ ದೊಡ್ಡ ಸಮಸ್ಯೆ ಆದದ್ದು. ಪಾಠದ ಕೊನೆಗೆ ಹೋದೆ, ನನ್ನ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಸೇವೆಯ ಆರಂಭದಿಂದ 5 ನಿಮಿಷ, ಒಬ್ಬ ವಿದ್ಯಾರ್ಥಿಗೆ, ಯಾವ ವಿದ್ಯಾರ್ಥಿಗೆ ಹಾಜರಿ ನಂಬರಿನ ಪ್ರಕಾರ ಅವರಿಗೆ ಸೃಜನಶೀಲತೆ ಬೆಳೀಬೇಕು, ನಾಯಕತ್ವ ಗುಣ ಬೆಳೀಬೇಕು, ಪ್ರಪಂಚವನ್ನು ತೆರೆದು ನೋಡುವ ಕಣ್ಣು ಬೆಳೀಬೇಕು, ಪ್ರತಿಯೊಂದು ವಿಷಯವಲ್ಲದ ಬಗ್ಗೆ ಚಿಂತನೆ ಮಾಡೋದು. ಅದಕ್ಕಾಗಿ ನಾನು ಹೇಳ್ತೇನೆ, ನೀವು ಒಂದು ಏನಾದರೂ ತನ್ನಿ, ನಿಮ್ಮ ಮನೇಲಿ ಪರಮಾನ ಮಾಡಿದ್ದಾರೆ, ಬಂದು ಹೇಳಯ್ಯ ಮಾರನೇಸ್ ಬಂದು ಬರ, ಏನೇನು ಹಾಕಿದ್ರು ಅದನ್ನಾದ್ರೂ ಹೇಳು ನನಗೆ. ಬೇಡ, ನಿಮ್ಮ ಮನೇಲಿ ದನ ಕರ ಹಾಕಿದೆ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡು. ಕಡೆಗೆ ಅವರು ಭಾಳ ನನ್ನ ಸತಾಯಿಸಲು ಶುರು ಮಾಡಿದರು, ಏನು ಸಿಗುವುದಿಲ್ಲ ಸರ್. ಅವಾಗ ನಾನೇ ಒಂದು ಪ್ಲ್ಯಾನ್ ಮಾಡಿದೆ, ಉಪಾಯ ಮಾಡಿದೆ, 365 ಗಾದೆಗಳ ಪುಸ್ತಕವನ್ನು ಮಾಡಿದೆ, ದಿನಕ್ಕೊಂದು ಗಾದೆಗಳು ಅಂತೇಳಿ. ಅದು ಇಷ್ಟು ಇದಾಯ್ತಲ್ಲ, 14 ಮುದ್ರಣ ಆಗಿದೆ. ಆ ನಂತರದಲ್ಲಿ 636 ಗಾದೆಗಳಿಗೆ ವ್ಯಾಖ್ಯಾನ ಮಾಡಿದೆ. ನಮ್ಮ ಶ್ರೀಪಾದ ಶೆಟ್ಟರು ತಿದ್ದುಕೊಟ್ಟಿದ್ದಾರೆ, ಅವರನ್ನೆಲ್ಲ ಸ್ಮರಿಸಬೇಕು. ನಾನು ಮಾಡಿದೆ ಅನ್ನೋದಕ್ಕಿಂತ ಅವ್ರದ್ದೆಲ್ಲ ಸಹಕಾರ ಕೈ ಜೋಡಿಸಿದ್ದಾರೆ. ಅದು ಬಹಳವಾಗಿ ಜನಪ್ರಿಯತೆಯನ್ನು ಗಳಿಸ್ತು. ಇತ್ತೀಚೆಗೆ ನಾವು ಒಂದು ಹೊಸ ಪ್ರಯೋಗ ಮಾಡಿದೆ, ಚೌಪದಿಯಲ್ಲಿ 4ನೇ ಪಾದವನ್ನು ಗಾದೆಗಳನ್ನು ಇಟ್ಟದ್ದು. ಅದು ಇಷ್ಟು ಇದಾಯ್ತಲ್ಲ, NR ನಾಯಕರು ಒಂದು ಮಾತು ಹೇಳಿದರು, ಇಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಹೊಸದು ಮಾರಾಯ ಅಂತ ಹೇಳಿದರು. ಅಷ್ಟೇ ಹೇಳಿದರು, ಮತ್ತೇನು ಹೆಚ್ಚು ನನ್ನನ್ನು ಹೊಗಳಲಿಲ್ಲ. ಕಡೆಗೆ ಇತ್ತೀಚೆಗೆ ಬೆಳಗಾವಿ ಚುಟುಕು ಸಾಹಿತ್ಯ ಪರಿಷತ್ ಅವರು ರಾಜ್ಯ ಮಟ್ಟದ ಚುಟುಕು ಕೃತಿಗಳ ಇದನ್ನು ಮಾಡಿದರು, ಸ್ಪರ್ಧೆಯನ್ನು ಮಾಡಿದರು. ಆವಾಗ ಒಂದು ಕಾಸರಗೋಡಿನವ್ರಿಗೆ ಹೋಯಿತು ಒಂದೇ ಭವನ, ಎರಡನೇದು ನನ್ನ ಅವಳ ನುಡಿದಂಡೆಗೆ ಬಂತು. ನನಗೆ ಆಶ್ಚರ್ಯ ಆದದ್ದು, ಅವ್ರು ಹೇಳಿದ್ರು ಇದೊಂದು ಹೊಸ ಪ್ರಯೋಗ, ಮತ್ತು ಮೌಲ್ಯಗಳನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಬಗ್ಗೆ ನಮ್ಮ ಚಿಂತನೆ ಹೆಚ್ಚಿರಬೇಕು. ಬರೀ ಏನೋ ಆಡಂಬರಗಳು, ತೋರಿಕೆಗಳು, ಇವುಗಳಿಂದ ಏನೋ ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ.
1: ವಿಠಲ್ ಗಾಂವ್ಕರ್ ಅವರೇ, ಸಾಹಿತ್ಯ ಸೃಜನೆ ಎಷ್ಟು ಮುಖ್ಯವೋ ಅದನ್ನು ಯಾರಿಗೆ ತಲುಪಿಸಬೇಕು ಅವರಿಗೆ ತಲುಪಿಸುವಂಥದ್ದು ಕೂಡ ಮುಖ್ಯವಾಗ್ತದೆ. ಜೊತೆಗೆ ಓದುಗರ ಒಂದು ಆಸಕ್ತಿ ಮತ್ತು ಅವರ ಒಂದು ಅರ್ಹತೆ ಹೇಗಿರಬೇಕು ಅಂತ. ಈಗ ಎಷ್ಟೋ ಸಾರಿ ನಾವು ಮಾಧ್ಯಮಗಳ ಗಲಾಟೆ ನೋಡ್ತಾ ಇರ್ತೀವಿ, ಆಂಗ್ಲ ಮಾಧ್ಯಮದಲ್ಲಿ ಓದುವವರಿಗೆ ಕಾರಂತರು ಕುವೆಂಪರು ಅಪ್ರಸ್ತುತರಾಗ್ತಾರೆ ಅಂತ ಹೇಳಿ, ಅವರಿಗೆ ಅವರ ಬಗ್ಗೆ ಪರಿಚಯವೇ ಇಲ್ಲ, ಅವರ ಸಾಹಿತ್ಯದ ಬಗ್ಗೆ ಏನೂ ಗೊತ್ತೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಜನರನ್ನು ತಲುಪುವುದು ಹೇಗೆ?
0: ಒಂದು ವಿಧ ಅಂತ ಹೇಳಿದರೆ, ಸಾಹಿತ್ಯ ತಲುಪಬೇಕಂತ ಹೇಳಿದ್ರೆ ಒಂದು ಜ್ಞಾನವನ್ನು ಕೊಡಬೇಕು, ಆನಂದವನ್ನು ಕೊಡಬೇಕು. ಮತ್ತೆ ಇನ್ನೇನಾಗಿದೆ ಕೇಳಿದ್ರೆ, ನಾವು ಆ ಕಾಲದ ಸಾಹಿತ್ಯ ರಚನೆಗಳಿಗೂ ಈ ಕಾಲದ ಸಾಹಿತ್ಯ ರಚನೆಗಳಿಗೂ ಬದಲಾವಣೆ ಆಗಿದೆ, ಅದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ. ಪತ್ರಿಕೆಗಳಲ್ಲಿ ಬರೋದು ಈಗ ನೋಡಿ, ಮೊದಲು ತೆಗೆದುಕೊಳ್ಳೇ

0: ಚುಟುಕು ಇದು ಬರ್ತದೆ ಅಂತ, ಅದು ಎಂಥ ಸಣ್ಣ ಬರಹಗಳು ಬರ್ತವೆ. ಅದು ಮತ್ತೆ ಈಗ ಏನಾಗಿದೆ ಕೇಳಿದ್ರೆ, ಒಂದು ಕಾಲದಲ್ಲಿ ಯಾವುದೋ ಒಂದಾಣೆ ಕನ್ನಡವೋ ಪುಸ್ತಕವೋ ಆ ಎರಡನೆ ಪುಸ್ತಕವೋ ಒಂದಿದೆ, ಈಗ ಅವರ ಕೈಯಲ್ಲೇ ಸಿಗ್ತಾ ಇದೆ. ಯಾವುದು? ಮೊಬೈಲ್ಸ್ನಲ್ಲಿ ಸಿಗ್ತಾ ಇದೆ. ಮೊಬೈಲ್ ಬಳಸೋದು ಒಳ್ಳೆಯದಂತ ನಾನು ಹೇಳಲಿಲ್ಲ, ಅನಿವಾರ್ಯತೆಯಿಂದ ಬಳಸಲೇಬೇಕು, ಬಂದ ನಾವು ಬದಲಾದ ಕಾಲಕ್ಕೆ ಹೊಂದಿಕೊಳ್ಳಲೇಬೇಕು. ಆದರೆ ನನಗನಿಸಿದ ಮಟ್ಟಿಗೆ ಶಾಲಾ ಶಿಕ್ಷಣದಲ್ಲಿ ಸಾಹಿತ್ಯದ ತಿಳಿವು ಒಲವು ನಿಲುವುಗಳ ಬಗ್ಗೆ ಸರಿಯಾದ ಕಲ್ಪನೆಯನ್ನು ಮಾಡಿಕೊಡ್ತಾನೇ ಇಲ್ಲ. ನಾ ಈಗ ನೋಡಿ, ನಾನು 8ನೇ ಕ್ಲಾಸಿನಲ್ಲಿ ಕಲಿತದ್ದು ಬೇಡ ಎಸ್ ಎಲ್ ಸಿ, ಚಾಗದ ಹೋಗದ ಕರದ ಗೆಯ್ಯದ ಒಟ್ಟಿ ಎಲ್ಲಂಪಿ ನಿಂಪುಗಳಿಗಾಗರ ಮಾಡ. ಒಂದು ಮಗು ಹೇಳಿ, ಈಗಿನ ಮಗು ಬರೋದಿಲ್ಲ. ನಮ್ಮ ಕಲಿಸುವ ಬದಲಾವಣೆ ಏನಾಗಿದೆ ಕೇಳಿ, ಮಾರ್ಕ್ ತೆಗಿಲಿಕ್ಕೆ ಕಲಿಸ್ತಾ ಇದ್ದೇವೆ, ಜ್ಞಾನಕ್ಕೆ ಕಲಿಸೋದಿಲ್ಲ ನಾವು, ಅಥವಾ ಮೌಲ್ಯಗಳಿಗಾಗಿ ಕಲಿಸೋದಿಲ್ಲ. ಈಗ ನೆನೆಯದಿರಣ್ಣ ಪೆರನಾರುಂ ನೆನೆಡೆ ತದೇಕ ಚಿತ್ತ ನಿಮ್ ಕರ್ಣನಂ ನೆನೆ, ಈ ಮಾತು ಈ ಹೊತ್ತು ಯಾರಲ್ಲಿ ಹೇಳ್ತಾ ಇದ್ರೆ ನಾವು ಒಂದ್ಸಲ ನೆಗೆದು ನೋಡ್ತೇವೆ. ಓದಪ್ಪ, ಅವನು ಈ ವಿಧವಾದಂಥ ಮೌಲ್ಯಗಳನ್ನು ತುಂಬುವ ಸಾಹಿತ್ಯ ಬರಬೇಕಾಗಿದೆ. ಬರೀ ಏನೋ ಅಲ್ಲಿ ಬಂದ ಇಲ್ಲಿ ಹೋದ, ಈಗ ಅದರಲ್ಲಿಯೋ ಇದ್ದಿದ್ದಾವಲ್ಲ ಎಂಥ, ಅದು ಸಣ್ಣ ಸಣ್ಣ ನಮ್ಮ ಚುಟುಕು ಕವನಗಳಿದಾವಲ್ಲ, ಕೇವಲ ಆಡಂಬರ ಅಂದರೆ ಏನದು, ಒಂಥರ ಸರ್ಕಸ್ ಮಾಡ್ತಾರೆ, ಶಬ್ದಗಳ ಸರ್ಕಸ್ಸು. ಆ ಶಬ್ದಗಳ ಸರ್ಕಸ್ಸಿನಿಂದ ಯಾವ ಸಾಧನೆಯೂ ಆಗೋದಿಲ್ಲ. ನಾನು ಆಗೊಂದು ಮಾತು ಹೇಳಿದ್ದೆ, ನಮ್ಮ ಗುರುಗಳು ಹೇಳಿದ್ದು, ಹೂಗಳು ನಮಗೆ ನೀಡುವ ಸಂದೇಶ ನಿಮ್ಮ ಬದುಕು ನಮ್ಮಂತೆ ಆಗಲಿ. ನಾನು ಮೊನ್ನೆ ಯಾವುದೋ ಒಂದು ಪುಸ್ತಕ ನೋಡಿದೆ, ನದಿಯ ದಡಗಳಲ್ಲಿರುವ ಮರಗಳು ಯಾಕೆ ಬಾಗಿ ನಿಲ್ತಾವೆ ಅಂತ ಹೇಳೋದು ಸರಳವಾದ ಒಂದು ಸಿದ್ಧಾಂತ. ಮಗುವಿಗೆ ಇದನ್ನು ಹೇಳಿಕೊಟ್ರೆ ಮಾಡ್ತದೆ ಮಗು. ಆ ನದಿ ಮರದ ಬೇರಿಗೆ ನೀರು ಕೊಡುತ್ತೆ, ಅದಕ್ಕಾಗಿ ಅದು ನಮಸ್ಕಾರ ಮಾಡ್ತದೆ ಎಂತ ಬಾಗಿತ್ತು. ಈ ತತ್ವವನ್ನು ಮಾಡಿದರೆ ನಾವು ಯಾರಿಂದ ಪ್ರಯೋಜನ ಪಡ್ಕೊಡ್ತೇವೋ ಅವರಿಂದ ನಾವೇನು ಮಾಡಬಹುದಾಗಿದೆ, ಅವರು ಅದನ್ನು ಪಡ್ಕೊಳ್ಳಿಕ್ಕೆ ಆ ಮೌಲ್ಯವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಅಂಶ. ನನಗೆ ಅನಿಸುವುದು, ಮುಂದಿನ ಎತ್ತು ಹೂಡಿದ ಹಾಗೆ ಹಿಂದಿನ ಎತ್ತು ಹೂಡುತ್ತದೆ. ಈ ಹೊತ್ತು ನನ್ನ ಮನೆಯಲ್ಲಿ ಒಂದಿಷ್ಟು ಪುಸ್ತಕ ಇದೆ, ನನ್ನ ವಿದ್ಯಾರ್ಥಿಗಳ ಮನೆಯಲ್ಲಿಯೂ ಕೆಲವು ಪುಸ್ತಕ ಇದೆ. ನಾನು ಅವ್ರಿಗೆ ಹೇಳಿದ್ದೆ, ಯಾಕೆ ಕೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ಈ ಮದ್ಯ ಇದೆಲ್ಲ ಇದೆಯಾ ಕುಡಿತಾರಲ್ಲ, ಕುಡಿತದ ಚಟಗಳ ಬಗ್ಗೆ ಹೋದಲ್ಲಿಯೋ ನನಗೆ ಕೆಲವು ಭಾಳ ಚೆನ್ನ ಅವರ್ಜನ್ ಸಿನಿಮಾಗಳು ಹೋದಲ್ಲಿ ನಾನು ಕೆಲವು ಹೇಳಿಕೆಗಳನ್ನು ಕೊಟ್ಟಾಗ ಅವ್ರ ಮನಸ್ಸು ಕುಡಿದು ಬಿಟ್ಟದ್ದು ಇದೆ. ಅಂದರೆ ಹೇಳಬೇಕು ಎಲ್ಲಿ ತಟ್ಟಬೇಕು ಅಲ್ಲಿ ಆ ಅಂಶಗಳಿಗೆ ಪೆಟ್ಟುಕೊಡ. ನಾವೇನು ಮಾಡ್ತೇವೆ, ಹುಷಾವರು ಒಂದಿಷ್ಟು ಹೇಳಿ ನಮ್ಮ ಕೆಲಸ ನಾನು ಮುಗಿಸ್ತೇವೆ. ಈ ಇದರಿಂದ ಯಾವ ಪ್ರಯೋಜನ? ಅವರ ಮನಸ್ಸಿಗೆ ನಾಟುವ ಹಾಗೆ ತಟ್ಟುವ ಹಾಗೆ ಸಾಹಿತ್ಯದ ಎಳೆಗಳನ್ನು ಈಗ ಬೇಡ. ನಿಮಗೊಂದು ಮಾತು ಹೇಳ್ತೇನೆ ಸರ್, ನಾನು ಮಾಡಿದ ಆ ಒಂದು ಪ್ರಯೋಗ ಎಷ್ಟೋ ಜನ ಮಾಡಿದ್ದಾರೆ. ನಾನು ಬರೆದು ಕೊಡಲೇ ದಿನಕ್ಕೊಂದು ಗಾದೆಗಳನ್ನು ಹೇಳೋದಿದ್ರೆ ಬೇಡ, ಒಂದು ವ್ಯಕ್ತಿ ಚಿತ್ರಣವನ್ನು ತರೋದಿದ್ರೆ ಅದೊಂದು ಕೆಲಸ ಕೊಟ್ಟಾಗಲಿಲ್ವ? ಮಗು ಹುಡುಕೋದಿಲ್ವ? ನಾವು ಅದನ್ನು ಮಾಡೋದಿಲ್ಲ. ನಾವು ನಾಡ್ದು ಪರೀಕ್ಷೆ ಇದೆ, ನೀನು ಹೆಚ್ಚು ಮಾರ್ಕ್ ತೆಗಿಬೇಕು, ಇಷ್ಟು ಪ್ರಶ್ನೆ ಬರ್ತದೆ.
1: ಸರಿ, ಈಗ ವಿದ್ಯಾರ್ಥಿಗಳು ಒಂದು ಸಂಪೂರ್ಣ ಅಥವಾ ಪೂರ್ಣ ಬೆಳವಣಿಗೆ ಆಗಬೇಕಿದ್ರೆ ಒಂದಷ್ಟು ಹವ್ಯಾಸಗಳು ಕೂಡ ಬೇಕು ಅಂತ ಹೇಳಿ, ಒಳ್ಳೆಯ ಹವ್ಯಾಸಗಳು ಬೇಕು ಅಂತ ಹೇಳಿ. ಕೆಲವರು ನೃತ್ಯದ ಬಗ್ಗೆ ಆಸಕ್ತಿ ತೋರಿಸ್ಬೋದು, ಕೆಲವರು ಕಲೆಯ ಬಗ್ಗೆ ಸಹ ಆಸಕ್ತಿ ತೋರಿಸಬಹುದು. ಹಾಗೆಯೇ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಕೂಡ ಓದನ್ನು ಒಂದು ಹವ್ಯಾಸವಾಗಿ ಯಾಕೆ ಇಟ್ಕೊಳ್ಳೋದಿಲ್ಲ?
0: ಅಲ್ಲ, ಅವ್ರಿಗೆ ಏನು ಮಾಡಿದ್ದೇವೆ ಅಂದರೆ ಸರ್, ನಾವೀಗ ಗಾಣಕ್ಕೆ ಕಟ್ಟಿದ ಎತ್ತಿನ ಹಾಗೆ ಇಷ್ಟೇ ಇದು ನೋಡಿ. ನಾವು ಎಲ್ಲಿ ತಪ್ಪಿದ್ದೇವೆ ಅಂದರೆ, ಕಲಿಕೆ ಎನ್ನುವುದು ಎಲ್ಲಕ್ಕಿಂತ ಬದುಕಿನಲ್ಲಿ ದೊಡ್ಡದು ಯಾವುದು? ಜೀವನ ಶಿಕ್ಷಣ, ಬದುಕಿನ ಶಿಕ್ಷಣ. ಆ ಬದುಕಿನ ಶಿಕ್ಷಣ ಈಗ ನೋಡಿ, ಹಳ್ಳಿಗಳಲ್ಲಿ ಕಲಿತ ಮಕ್ಕಳು ಒಂದು ಹಂತಕ್ಕೆ ಹೋಗಿ ಇಂಗ್ಲೀಷನ್ನು ರೂಢಿಸ್ಕೊಂಡ ಮೇಲೆ ಇವರನ್ನು ಎಲ್ಲ ಹಿಂದೆ ಹಾಕ್ಬಿಡ್ತಾರೆ. ಅವರು ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳಿದ, ಕೆಲವೊಮ್ಮೆ ಮಾಡ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನ ಸಿಂಗದಿಂದ ಅರಿಯಲ್ ನರಮ್ ಸರ್ವಜ್ಞಪ್ಪ ಅವರು ಸರ್ವಜ್ಞರಾಗ್ತಾ ಇದ್ದಾರೆ. ಇವ್ರು ನಾವೆಲ್ಲ ಕಳಿಸ್ಕೊಟ್ಟಿದ್ದೇವಲ್ಲ, ಯಾವುದು ಆಚೆ ಚಾಕಿ, ಇದು ದೊಡ್ಡ ಸಮಸ್ಯೆ. ಅದಕ್ಕಾಗಿ ಬದುಕೆನ್ನುವುದೇ ಸಾಹಿತ್ಯ, ಅದರ ಎಲ್ಲ ಮುಖಗಳನ್ನು ನೋಡ್ಲಿಕ್ಕೆ ಹೇಳಬೇಕು, ತಿಳಿಸ್ಕೊಳ್ಳಿ. ಮತ್ತೊಂದು ನಿಮ್ಗೊಂದು ಹೇಳ್ತೇನೆ, ನನ್ನ ಶಾಲೆಯಲ್ಲಿ ಕಲಿತವರು ಈಗ ದಾಖಲೆಗಳಾಗಿದೆ, ನಾನು ಕಲಿತದ್ದು ಅಂಥದ್ದೇ. ಮಣೂರು ಪಡುಕರೆಯಲ್ಲಿ ಬೇಕಷ್ಟು ಬೆಳೆ ಇದನ್ನು ತರಕಾರಿ ಬೆಳೆಗಳನ್ನು ನಾನು ಬೆಳೆದೆ. ಅವ್ರು ಏನು ಮಾಡ್ತಾರೆ, ಅವರೇ ಗೊಬ್ಬರ ತಗೊ ಬರ್ತಿದ್ರು, ಯಾವುದಾದ್ರು ಒಂದು ಚಿಲ್ಲರೆ ಹಾಕೊಂಡು ಬನ್ನಿ ಅಂತೇಳಿ ಅವರು ಮನೆಗಳಲ್ಲಿ ಹೋಗಿ ನಡ್ತಿದ್ರು. ಅಲ್ಲಿ ಶಾಲೆಯಲ್ಲಿ ಹಾಕಿದ್ದ ಏನು ಅದು ಇತ್ತು, ಕೆಲವು ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರಲಿಲ್ಲ. ಅದನ್ನು ನಮ್ಮ ನಾನು ನಿವೃತ್ತನಾಗುವಾಗ ಬಂದಂಥ ಅಧಿಕಾರಿಗಳೆಲ್ಲ ಬಹಳ ಇದು ಮಾಡಿದ್ದಾರೆ, ಈಗೂ ನಡೆಸ್ತಾ ಇದ್ದಾರೆ, ಈಗೂ ಕೆಲವರು ಮಾಡ್ತಾರೆ. ಅಂದರೆ ದಾರಿ ತೋರುವವರು ಒಬ್ಬರು ಬೇಕು ಮುಂದೆ, ಅದಿಲ್ಲದಿದ್ದರೆ ಆಗೋದಿಲ್ಲ. ಈ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಎಲ್ಲಿಂದ ಬಂದವರಲ್ಲ, ಇಲ್ಲಿಂದ ಬಂದವರು. ಅವರನ್ನು ನಾವು ಏನು ಮಾಡಿದ್ದೇವೆ, ಹಾಳು ಮಾಡಿದ್ದೇವೆ. ಹಾಳಂದು ಹೇಳೋದೆಲ್ಲ ಮಾರ್ಗ ಬದಲಿಸಿದ್ದೇವೆ. ಅವರಿಗೆ ಇಂಗ್ಲೀಷ್ ಕಲಿಬೇಡಿ ಅಂತ ಯಾರೂ ಹೇಳೋದಿಲ್ಲ. ಇಂಗ್ಲೀಷು ಕಲಿಬೇಕು, ಬದುಕನ್ನು ಕಲಿ ನೋಡಿ. ದಾರಿಯಲ್ಲಿ ಹೋಗುವಾಗ ಒಂದು ದನದ ಕರ ಹೆಣ್ಣು ಗಂಡು ಅಂತ ಗೊತ್ತಿಲ್ಲದಿದ್ರೆ ಅವನ ಪಿ ಎಚ್ ಡಿ ಪದವಿ ಎಂಥ ಅದಕ್ಕೆ ಮಾರ ಅದು.
1: ಸರಿ, ವಿಠಲ್ ಗಾಂವ್ಕರ್ ಅವರೇ, ಇನ್ನು ಕೊನೆ ಒಂದು ಪ್ರಮುಖವಾದಂತಹ ಪ್ರಶ್ನೆ. ಈ ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಸಾಹಿತ್ಯ ಸಮ್ಮೇಳನಕ್ಕೂ

0: ಪಾಲ್ಗೊಳ್ಳುವಂಥದ್ದು ನಾವು ನೋಡ್ತಾ ಇರ್ತೀವಿ. ಸಾಹಿತ್ಯ ಸಮ್ಮೇಳನಗಳು ಒಂದು ಸಂಘಟನೆ ಮತ್ತು ಅದರ ಉದ್ದೇಶ, ಅದು ಉದ್ದೇಶವನ್ನು ಮುಟ್ತಾ ಇದೆಯೋ ಇಲ್ವೋ ಅಂತ.
1: ಸರ್, ಸಾಹಿತ್ಯ ಸಮ್ಮೇಳನಗಳ ಉದ್ದೇಶ ಎಷ್ಟರ ಮಟ್ಟಿಗೆ ಮುಟ್ತದೆ ಅನ್ನೋದೊಂದು ಚಂದವಾದ ಭಾಗ ಆಗ್ಬೋದು. ಮುಟ್ತದೆ, ಮುಟ್ಟುವುದಿಲ್ಲ ಅಂತ ಹೇಳಿಲ್ಲ. ನಮ್ಮನ್ನು ನಾವು ನೋಡಿಕೊಳ್ಳಿಕ್ಕೆ, ನಮ್ಮನ್ನು ನಾವು ತೆರೆದುಕೊಳ್ಳಿಕ್ಕೆ ಅಲ್ಲಿ ಏನಿಲ್ಲದೇ ಇದ್ದರೂ ಒಳ್ಳೆಯದಾದ ಕೆಲವು ಕೆಲಸಗಳು ನಡೀತಾ ಇದ್ದಾವೆ. ಮತ್ತು ನೀನು ಹನುಮ ಅಂತ ಹೇಳಿ ಗೊತ್ತು ಅವನಿಗೆ ತಿಳಿಸಿಕೊಟ್ಟಾಗಲೇ ಅವಂಗ. ಈಗ ನಮ್ಮನ್ನೆಲ್ಲ ಒಂದೃಷ್ಟಿಯಲ್ಲಿ ನನಗೆ ನನ್ನ 42 ವರ್ಷದಲ್ಲಿ ಅವಾರ್ಡ್ಗಳನ್ನು ಕೊಟ್ಟದ್ರಿಂದ ನನಗೆ ಭಾಳ ಕಷ್ಟ ಆಯಿತು ಸರ್. ಇವತ್ತಿನವರೆಗೂ ನಾನು ಬರೀತಾ ಇರಬೇಕಾಯಿತು. ಇದು ಬೇಡ, ಬರೀದಿದ್ರೆ ಆಗೋದಿಲ್ಲ ಅಂತ ಕೇಳ್ತಾರೆ ಯಾರು ಸಿಕ್ಕಿದವರು, ಏನು ಈಗ ಏನು ಬರೆದಿದ್ದೀಯಪ್ಪ. ನಾನು ಆವಾಗಲೇ ಹೇಳಿದ್ದೇನೆ, ನಂದು ಆಕರ ಗ್ರಂಥಗಳಿಗೆ, ವಿದ್ಯಾರ್ಥಿಗಳಿಗೆ, ಜೀವನಕ್ಕೆ ಬೇಕೋ ಅಂತ. ಆದುದರಿಂದ ಈ ಸಾಹಿತ್ಯ ಸಮ್ಮೇಳನಗಳು ಒಂದು ವಿಧವಾದಂಥ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ. ನಾನು ಕೇಳೋದು, ಒಟ್ಟು ಸಾಹಿತ್ಯದ ವಿಮರ್ಶೆ ಏನು ಮಾಡಿಕೊಳ್ಳೋದಿಲ್ಲಿ? ಆ ಪರಿಸರದಲ್ಲಿದ್ದಂಥ ಸಾಹಿತ್ಯಗಳನ್ನು ಗುರುತಿಸೋದು ಯಾವಾಗ? ಉತ್ತಮ ಕೃತಿಗಳನ್ನು ತೋರ್ಪಡಿಸೋದು ಯಾವಾಗ? ಅದರ ಬಗ್ಗೆ ಜಿಜ್ಞಾಸೆ ನಡೆಯೋದು ಯಾವಾಗ?

0: ಅಂತ ಕೇಳ್ತಾರೆ ಯಾರು ಸಿಕ್ಕಿದವ್ರು, ಏನು ಈಗೇನು ಬರೆದಿದ್ದೀಯಪ್ಪ? ನಾನು ಆವಾಗಲೇ ಹೇಳಿದ್ದೇನೆ, ನಂದು ಆಕರ ಗ್ರಂಥಗಳಿಗೆ, ವಿದ್ಯಾರ್ಥಿಗಳಿಗೆ, ಜೀವನಕ್ಕೆ ಬೇಕು ಅಂತ. ಆದುದರಿಂದ ಈ ಸಾಹಿತ್ಯ ಸಮ್ಮೇಳನಗಳು ಒಂದು ವಿಧವಾದಂಥ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ. ನಾನು ಕೇಳೋದು, ಒಟ್ಟು ಸಾಹಿತ್ಯದ ವಿಮರ್ಶೆ ಏನು ಮಾಡ್ಕೊಳ್ಳೋದಿಲ್ಲಿ? ಆ ಪರಿಸರದಲ್ಲಿದ್ದಂಥ ಸಾಹಿತ್ಯಗಳನ್ನು ಗುರುತಿಸೋದು ಯಾವಾಗ? ಉತ್ತಮ ಕೃತಿಗಳನ್ನು ತೋರ್ಪಡಿಸೋದು ಯಾವಾಗ? ಅದರ ಬಗ್ಗೆ ಜಿಜ್ಞಾಸೆ ನಡೆಯೋದು ಯಾವಾಗ? ಅಲ್ಲಿ ಏನಾಗಿದೆ ಕೇಳಿದ್ರೆ, ಎಲ್ಲ 50 ಮೇರವ್ರು ಹೋಗಿ ಕೂತ್ಕೋತಾರೆ ಅಲ್ಲಿ. ಅಲ್ಲಿ ಏನಾಗಬೇಕು ನನ್ನ ಕೇಳಿದರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅಲ್ಲಿ ಶಾಲೆಗಳಿಗೆ ಹೋಗಿ ನಾವು ಸಾಹಿತ್ಯದ ಇದನ್ನು ಕೊಟ್ಟಿದ್ದೇವೆ. ಬೇಡ, ನಾವು ಕೆದಲಾಯಿರುವಾಗ, ಚಂದ್ರಶೇಖರ್ ಕೆದಲಾಯಿರುವಾಗ ಒಂದು ತಿಂಗಳುಗಳ ಕಾಲ ಕುಮಾರವ್ಯಾಸ ಭಾರತದನ್ನು ಅವ್ರು ಹಾಡಿದ್ದಾರೆ, ನಾವು ವ್ಯಾಖ್ಯಾನ ಮಾಡಿದ್ದೇವೆ. ನಮ್ಮನ್ನು ನಾವು ಸುಧಾರಿಸ್ಕೊಳ್ಳಿಕ್ಕೆ ಜಡ ಹಿಡಿತಾ, ನೀನು ಪ್ರಯೋಜನ ಇಲ್ಲ ಮಾರೆ, ನಿಂದಾಯ್ತು ಇನ್ನೊಂದು ಹೇಳಿದರೆ ಅವ ಬರ ಬಾಧೆಯಾಗಿ ಹೋಗ್ತಾ. ನಾವು ಇನ್ನು ಚಟುವಟಿಕೆ ಬೇಕಲ್ಲ, ಮತ್ತು ನಿರಂತರ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ. ಮನಸ್ಸೆನ್ನುವುದು ಬೀಸುವ ಕಲ್ಲಿನ ಹಾಗೆ, ಅದರಲ್ಲಿ ಯಾವ ವಿಧವಾದ ಹಿಟ್ಟನ್ನು ಹಾಕ್ತೇವೋ ಅದೇ ಹಿಟ್ಟು ಬರ್ತದೆ. ನಾವೆಲ್ಲಾದರೂ ತಿನ್ನೋದೇ ಕಾಳು ಹಾಕಿದ್ರೆ ತಿನ್ನೋದು ಬರ್ತದೆ, ಬೇರೆ ಹಾಕಿದ್ರೆ ಬೇರೆ ಬರ್ತದಲ್ಲ. ಹಾಗೆ ಇಲ್ಲಿಯೂ ಹಾಗೆ ಒಳ್ಳೆಯದಾದ ಚಿಂತನೆಗಳನ್ನು ಮಾಡಿದರೆ ಮಕ್ಕಳಿಗೆ ಅದನ್ನು ಇದು ಮಾಡಿಕೊಟ್ರೆ, ಅದಕ್ಕೆ ಹೇಳ್ತಾರಲ್ಲ, ಒಂದು ದಿವಸ ಮೀನು ಊಟ ಹಾಕೋದಕ್ಕಿಂತ ಮೀನು ಹಿಡಿಯೋದು ಕಲಿಸೋದು ಒಳ್ಳೆಯದು. ಜವಾನಿಗಾದೆ ಭಾಳ ಚಂದಗಾದೆ ಅದು. ಅಂದರೆ ಆ ಒಂದು ಗುಣಗಳನ್ನು ಇಲ್ಲಿ ನಾವು ಸಾಹಿತ್ಯವೂ ಸೋಲಲಿಲ್ಲ, ಸಮ್ಮೇಳನಗಳು ಸೋಲಲಿಲ್ಲ, ಸೋತದ್ದು ನಮ್ಮ ಮನಸ್ಸು. ಏನು ಮಾಡಬೇಕು? ಮತ್ತೆ ಅಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ ಸರ್, ನಾನು ಏನಂತ ಹೇಳಿದ್ರೆ, ಯಾವುದು ಕೊಬ್ಬರಿಗೆ ಕೊಡಬೇಕಾದ ಮಹತ್ವವನ್ನು ಗಲಾಟೆಗೆ ಕೊಡಬಾರದು. ಈ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಲ್ಲಿ ಇಲ್ಲಿ ಏನೇನೋ ಮಾಡಿಕೊಂಡು ಇದು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಯಾವುದು ನಿಜ, ಯಾವುದು ಗುಣ, ಯಾವುದು ಆಗಬೇಕಾದದ್ದು ಅದಕ್ಕೆ ಕೊಡಿ. ಈಗ ಸಂಘಟಕರು ಒಳ್ಳೆಯವರಲ್ವಾ? ಈ ದೇಶ ಕಟ್ಟಿದವರು ಸಂಘಟಕರೇ ಅಲ್ವಾ? ನಮ್ಮ ಸ್ವಾತಂತ್ರ್ಯ ಇದ್ರ ಸಂಘಟಕರೇ ಅಲ್ವಾ? ಅದಕ್ಕೆ ಬೇರೆ ಭಾಗ ಮಾಡಿ. ಒಬ್ಬ ಸಂಘಟಕನಂತರೋದು ಒಂದು ಪುಸ್ತಕವನ್ನು ಬರೀಲಿಲ್ಲ, ಅವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಂತೆ. ನಾವು ಇರುವ ಆ ಇದನ್ನು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಟ್ಟು ಒಳ್ಳೆಯತನವನ್ನು ಕೊಲ್ತಾ ಇದ್ದೇವೆ. ಆದ್ದರಿಂದ ಅದು ಬಹಳ ಇದಾಗುವಂತಹದ್ದು, ಈ ಎಲ್ಲ ನೆಲೆಗಳು ಬರ್ತಾ ಇದ್ದಾವೆ ಅಂತ ನನಗೆ ಅನಿಸ್ತಾ ಇದೆ ಈ ಕಾರಣದಿಂದ.
1: ವಿಠಲ್ ಗಾಂವ್ಕರ್ ಅವರೇ, ನಿಮ್ಮ ಒಂದು ಸಾಧನೆಯನ್ನು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಸಮಾಜ ಮಾಡಿದೆ, ಜೊತೆಗೆ ಸಂಘಟನೆಗಳು ಕೂಡ ಮಾಡಿವೆ ಅಂತ ಕೇಳಿದ್ವಿ. ಈ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ.
0: ನನಗೆ ಅನಿಸೋದು, ನಾವು ಸ್ವಲ್ಪ ಕೊಟ್ಟರೆ ಸಮಾಜ ಬಹಳ ಕೊಡ್ತದೆ. ಇದು ನನ್ನ ಸಿದ್ಧಾಂತ. ನಾವೇನು ಬಹಳ ಏನನ್ನು ಬಾಕಿ ಏನನ್ನು ಕೊಡಲಿಲ್ಲ, ಕೊಡಬೇಕಾದ್ರೂ ಕೊಟ್ಟಿದ್ದೇವೆ. ನಾನೊಬ್ಬ ಮಾಸ್ಟರ್ ಆಗಿ ಕೊಡಬೇಕಾದ್ದೇನು? ವಿದ್ಯಾರ್ಥಿಗಳಿಗೆ ಪ್ರೀತಿ, ಸೃಜನಶೀಲತೆ, ಅವರನ್ನು ಮಾರ್ಗ ತೋರಿಸುವಂತಹದ್ದು, ಇದು ಬೇಕಾದದ್ದು, ಅದನ್ನು ಕೊಟ್ಟಿದ್ದೇನೆ. ಮತ್ತು ಒಂದು ನಮ್ಮ ಅದೃಷ್ಟವೋ ಏನೋ, ನಾವು ಮಾಡಿದ ಕೆಲಸವನ್ನೆಲ್ಲ ಗುರುತಿಸುವ ಒಂದು ಸಮಾಜ ಸಿಕ್ಕಿತ್ತು ನಮಗೆ. ಬುದ್ಧಿವಂತರ ಮಧ್ಯೆ ನಾನೊಬ್ಬ ಬುದ್ಧಿವಂತ, ನೀನು 11ನೇ ಉಳಿಯಯ್ಯ ಅಂತ ಹೇಳ್ತಾರೆ. ಈ ಸಾಮಾನ್ಯವಾಗಿ ಬೇಕುಗಳ ಮಧ್ಯದಲ್ಲಿ ನಾವು ಹೋದಾಗ ಇವನ ಹತ್ರ ಹೆಚ್ಚು ಬೇಕು ಇದನ್ನು ಹೇಳೋದಕ್ಕೆ ಬೆಲೆ ಹೆಚ್ಚು ಸಿಗ್ತದಲ್ಲ. ಹಾಗೆ ನನ್ನ ಅಲ್ಲಿಯ ಸಮುದಾಯ, ಶಿವರಾಮ ಕಾರಂತ ಊರಿನ ಪಕ್ಕದಲ್ಲಿರುವಂಥ ಅವರಿಗೆಲ್ಲ ಭಾಳ ಮುಂದುವರೆದಿದೆ. ಈಗ ಯಾವ ಸಮುದಾಯವನ್ನು, ಎಲ್ಲ ಸಮುದಾಯವನ್ನು ಮೀರಿಸುವಷ್ಟರ ಮಟ್ಟಿಗೆ ನನ್ನ ವಿದ್ಯಾರ್ಥಿಗಳೆಲ್ಲ ಬೆಳೆದು ವಿದೇಶಗಳು. ಅದಕ್ಕೊಂದು ಉದಾಹರಣೆ ಇದೆ, ಏನು ಮಾಡಿದರೂ ವಿದ್ಯಾರ್ಥಿಗಳು ಒಳ್ಳೆಯದಾಗುತ್ತಂತ. ನಾನು ಒಬ್ಬ ಸ್ಟೂಡೆಂಟ್ ರಂಜನ್ ಅಂತೇಳಿ ಅವನು ಕೇಳ್ತಿದ್ದೆ, ನಾನು SLC ಇರುವಾಗ ಶಾಲೆ ಬೀಗ ಹಾಕೋದೆಲ್ಲ ಅವನೇ ಆಗಿತ್ತು. ಮಗ, ನೀ ಏನಾಗ್ತೀಯಾ SLC? ನಾನು ಒಳ್ಳೆ ಅಡುಗೆ ಬಟ್ಟೆ ಹಾಕ್ತೀನಿ ಅಂತ. ಅದು ಕಡೆಗಾಗಿ ಒಂದು ಡಿಗ್ರಿ ಆಗಬೇಕಲ್ಲ. ನೋಡಿ ಸರ್, ಕೊನೆಗವ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಅಮೇರಿಕನೋ ಆ ಕಡೆ ಆ ದೇಶಗಳಿಗೆ ಹೋಗಿ ಇವತ್ತು ಅತ್ಯಂತ ದೊಡ್ಡ ಒಬ್ಬ ಬಾಣಸಿಗ. ಮತ್ತು ಯಾವುದು ಕೀಳಲ್ಲ ಸರ್, ಆ ಒಂದು ವೃತ್ತಿ ಗೌರವ ಬೇಕೆನ್ನುವುದನ್ನು ನಾವು ತಿಳಿದಿಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಆ ದೃಷ್ಟಿಯಿಂದ ನನಗೆ 92ರಲ್ಲಿ ರಾಜ್ಯ ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪರಿಷತ್ ಅದು ಮೊದಲು ಬಂದದ್ದೇ ಆಗ ನನ್ನನ್ನು ಆಯ್ಕೆ ಮಾಡಿದರು ವೈಜ್ಞಾನಿಕ ಸಂಶೋಧನೆಗಾಗಿ. ನಾನು ಏನು ಬರೆದೆ, ಇಲ್ಲಿ ಒಂದು ಬಹಳ ಮಹತ್ವ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ಬರುವಾಗ ಭಾಷೆಯ ಇದರಲ್ಲಿ ಎದುರಿಸುವ ಸಮಸ್ಯೆಗಳು ಯಾವುವು? ಎಷ್ಟೋ ಜನ ಶಾಲೆ ಬಿಟ್ಟು ಓಡಿದ್ದಿದೆ ಆ ಮಾತು ಕೇಳಿಕೊಂಡು ಇವ್ರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳೋದು. ಅದು ಬಹಳ ನಮ್ಮ ಕೆಳಮಟ್ಟ. ಅದು ಯಾರು ಪರಿಪೂರ್ಣ ಇರೋದಿಲ್ಲ. ಗ್ರಾಮೀಣ ಪ್ರದೇಶದಿಂದ ಬರುವಂಥ ಮಕ್ಕಳಲ್ಲಿ ಎಷ್ಟೆಷ್ಟೋ ಇರ್ತದೆ ತೊಳ್ಕೊಳ್ಳಿಕ್ಕೆ ಬರೋದಿಲ್ಲ, ಏನು ಸ್ವಚ್ಛವಾಗಿ ಬರಲಿಕ್ಕೆ ಬರೋದಿಲ್ಲ. ಅದು ಅವರ ತಪ್ಪಲ್ಲ, ಅವರು ಬೆಳೆದು ಬಂದ ಆ ಪರಿಸರ ಮುಂದೆ ಅವರು ಇದಾಗ್ತಾರೆ. ಆವಾಗ ಶೈಕ್ಷಣಿಕ ವೈಜ್ಞಾನಿಕ ಪ್ರಶಸ್ತಿ ಸಿಕ್ತು. ಇನ್ನು 95ರಲ್ಲಿ ಕೋಗ್ರೆ ಪ್ರತಿಷ್ಠಾನ ಅಂಕೋಲದವರು ಉತ್ತಮ ಶಿಕ್ಷೆ ಕೊಟ್ಟರು, ಪ್ರಶಸ್ತಿ ಕೊಟ್ಟರು. 95ರಲ್ಲಿ ಕರ್ನಾಟಕ ರಾಜ್ಯ ಇದು ನನ್ನ 43ನೇ ವಯಸ್ಸಿಗೆ ಕೊಟ್ಟಿದೆ ರಾಜ್ಯ ಶಿಕ್ಷಾ ಪ್ರಶಸ್ತಿಯನ್ನು. ಕಡೆಗೆ 2001ರಲ್ಲಿ ಗೊರೂರು ಪ್ರತಿಷ್ಠಾನದಿಂದ ಒಂದು ರನ್ನ ಸಾಹಿತ್ಯ ಪ್ರಶಸ್ತಿ ಚಿಂತನ ಕಥೆಗಳಿಗೆ ಬಂತು. ಮೊನ್ನೆ ಒಂದೆರಡು ಐದಾರು ವರ್ಷಗಳಿಂದ ಚುಟುಕು ಶ್ರೀ ಪ್ರಶಸ್ತಿಯನ್ನು ಹಳಿಯಾಳದಲ್ಲಿ ಕೊಟ್ಟರು. ನನ್ನ ಅವುಗಳ ನುಡಿದಂಡ ಕೃತಿಗೆ ಉತ್ತಮ ಚುಟುಕು ಸಾಹಿತ್ಯ ಇದು ಬಂತು. ಇದಕ್ಕಿಂತ ನನಗೆ ಅತ್ಯಂತ ಖುಷಿ ಕೊಟ್ಟದ್ದು, ನಾನೀಗ ಉಡುಪಿಯವನು ಹೌದು ಇಲ್ಲಿ ಅವನು ಹೌದು ಎರಡೂ ನನಗೆ ಭಾಳ ಇದು. ಅಲ್ಲಿ 19 April ನಮ್ಮೂರ ಹಿರಿಮೆ ಅಂತ

0: ಮೂರು ಜನರಿಗೆ ಪ್ರಶಸ್ತಿ ಕೊಟ್ಟರು. ಅದರಲ್ಲಿ ಫಸ್ಟ್ ವರ್ಷ ಸರ್ ನೀವು ಬಂದಿದ್ದಿರಿ, ಮೊದಲ ವರ್ಷದಲ್ಲಿ, ಈ ವರ್ಷ ಬರ ಬೇಡ ಮಾರ್ರಿ ಕೊಡಿ, ನನಗೀಗ ಆಯ್ತು 25 ವರ್ಷ ಆಯ್ತಲ್ಲ, ಅದೇನು ಬರಲೇಬೇಕಂದು ನಮ್ಮೂರ ಹಿರಿಮೆ ಕೊಟ್ಟರು ಸರ್, ಇದಕ್ಕಿಂತ ಯಾವ ಅವಾರ್ಡ್ ಬೇಕ್ರಿ ಸರ್. ಅದನ್ನು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಊರಿನವರು ಪ್ರೀತಿಯನ್ನು ತೋರಿದ್ರಲ್ಲ, ಇದು ಜೀವನ ಒಬ್ಬ ಶಿಕ್ಷಕನಾದವ ಗಳಿಸುವಂಥ ದೊಡ್ಡ ಭಾಗ್ಯ ಅಂತ ಹೇಳ್ಬೋದು.
1: ಬಹಳ ಸಂತೋಷ ವಿಠಲ್ ಗಾಂವಕರ್ ಅವರೇ. ವೃತ್ತಿಯಿಂದ ಶಿಕ್ಷಕರಾಗಿ, ಪ್ರವೃತ್ತಿಯಿಂದ ಸಾಹಿತಿಯಾಗಿಯೂ ಕೂಡ ಸಾಕಷ್ಟು ಚಟುವಟಿಕೆಯನ್ನು ಮಾಡಿದಿರಿ, ಜೊತೆಗೆ ಸಾಕಷ್ಟು ಆಕರ ಗ್ರಂಥಗಳನ್ನು ಕೂಡ ನೀವು ಬರೆದಿದ್ದೀರಿ. ನಿಮ್ಮ ಎಲ್ಲ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ
0: ಸರ್. ಸಾಹಿತ್ಯದ ನೆಲೆಯಲ್ಲಿ ನನಗೆ ಬೇಕಷ್ಟು ಅವಕಾಶಗಳು ಸಿಕ್ಕಿದ್ದಾವೆ. ಉಡುಪಿ ಜಿಲ್ಲೆಯ ಬಾರ್ಕೂರಿನಲ್ಲಿ ನಡೆದಂಥ ಹೋಬಳಿ ಮಟ್ಟದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ಸಿಕ್ಕಿದೆ. ನನ್ನದೇ ನೆಲ ಶೆಟಗಿರಿ ಅಂಕೋಲಾದಲ್ಲಿ 7ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸಿಕ್ಕಿದೆ. ಇವೆಲ್ಲ ನನ್ನ ಹಿರಿಯರಿಂದ ಅಥವಾ ನನ್ನ ಗುರುಗಳಿಂದ ಎಲ್ಲವರಿಂದ ಒಟ್ಟಿನಲ್ಲಿ ಬಂದದ್ದು. ಮತ್ತು ಲೆಕ್ಕವಿಲ್ಲದಷ್ಟು ನಾನು ಮಾಡಿದ ವಿದ್ಯಾರ್ಥಿಗಳ ಸೇವೆಗಾಗಿ ಅಂತ ಹೇಳಬಲ್ಲೆ. ಸೇವೆ ಅಂತ ಹೇಳೋಕ್ಕಿಂತ ಸಂಬಳ ತೊಗೊಂಡಿದ್ದೇನೆ, ಅದು ಬೇರೆ. ಆ ದೃಷ್ಟಿಯಿಂದ ನನಗೆ ಆಗ ಹೇಳಿದ ಮಾತೆ ಮತ್ತೊಮ್ಮೆ, ಹಿಡಿ ಬಿತ್ತಿ ಮುಡಿ ಬೆಳೆದ ಬೆಳೆಗಾರ ನಾನು, ಶಿಕ್ಷಕ ವೃತ್ತಿ ಪವಿತ್ರ ವೃತ್ತಿ, ಅದನ್ನು ನಾವು ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ನಮಗೆ ಮಾನ್ಯತೆ ಸಿಗ್ತದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ.
1: ಒಳ್ಳೆಯದು. ನಮಸ್ಕಾರ.
0: ನಮಸ್ಕಾರ.
2: ಇತ್ತೀಚೆಗೆ ನಿಧನರಾದ ಅಂಕೋಲಾದ ನಿವೃತ್ತ ಪ್ರಾಂಶುಪಾಲರು, ಶಿಕ್ಷಣ ತಜ್ಞರು, ಲೇಖಕರಾದ ವಿಠಲ್ ಗಾಂವಕರ್ ಅವರೊಡನೆ ಈ ಹಿಂದೆ ನಡೆಸಿದ ಸಂದರ್ಶನದ ಮರುಪ್ರಸಾರವನ್ನ ಕೇಳಿದ್ರಲ್ಲ. ಸಂದರ್ಶನದಲ್ಲಿ ಇವರೊಡನೆ ಭಾಗವಹಿಸಿದವರು ಟಿ ಶ್ಯಾಮ್ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳು. ಚಪ್ಪಾಳೆ ಚಿತ್ರದ ಗೀತೆ ಹಾಡಿದ್ದಾರೆ ಆರ್ ಪಿ ಪಟ್ನಾಯಕ್ ಹಾಗೂ ಶ್ರೇಯಾ ಘೋಷಾಲ್. ಗುರುಕಿರಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕವಿರಾಜ್.

ಎಸ್.ಪಿ. ಶೈಲಜಾ ಅವರ ಧ್ವನಿಯಲ್ಲಿ ಪರಾಜಿತ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಹಾಡಿರುವಂಥ ಅಭಿನೇತ್ರಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಕಾದಂಬರಿ ಚಿತ್ರದ ಗೀತೆ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ. ಗೀತರಚನೆ ಹಾಗೂ ಸಂಗೀತ ನಿರ್ದೇಶನ ನೀಡಿದ್ದಾರೆ ಹಂಸಲೇಖ.

0: ಕೂತಿದ್ದ
1: ಕನಸನು ಮರಿ
0: ಮರೆತನು ಮರಿ
1: ಮದುವೆಗೆ ಕರಿ
0: ಕರಿಯುವೆ ಮರಿ
1: ಮರನೇನಾ

ಗುರುಕಿರಣ್ ಹಾಗೂ ಸುನೈನಾ ಇವುಗಳ ಸ್ವರದಲ್ಲಿ ಹಾಡಿರುವಂಥ ಜೊತೆಗಾರ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸುಜಿತ್ ಶೆಟ್ಟಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅರುಣರಾಗ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಅರುಣರಾಗ ಚಿತ್ತದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ, 6:50 ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಹಾಡುಗಳು, ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ. ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿಯನ್ನು ಕೇಳಲಿರುವಿರಿ. 7:45 ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಪ್ರಕಾಶ್ ನಾಯ್ಕ್ ಅವರಿಂದ ಭಾಷಣ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 8:30 ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು.

9:30ಕ್ಕೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೀಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲ್ದೀಪ್ ಎನ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00ಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ರಿಟೋಮ್ ಸರ್ಕಾರ್ ಅವರ ಗಿಟಾರ್ ವಾದನ ಕೇಳಲಿರುವಿರಿ. ಕಾರ್ಯಕ್ರಮ ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ.

ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಬಾಬಳಿಕೆ ಭಾಗವಹಿಸುವವರು ಡಾಕ್ಟರ್ ಗುರುರಾಜ್ ಕರ್ಜಗೆ. 6:15 ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಹಿಂದಿ ಚಿತ್ರಗೀತೆಗಳು.

8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಭಾವಗೀತೆಗಳು. 9:15ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಸ್ಮಾರ ರೋಗಕ್ಕೆ ಕಾರಣ ಮತ್ತು ಚಿಕಿತ್ಸೆ ವಿಧಾನ ಕುರಿತು ಡಾಕ್ಟರ್ ಭೂಷಣ್ ಗ್ರಾಮೋಪಾಧ್ಯಾಯ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿರುವಿರಿ. 9:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ. 10:02ದಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಮಾನಾಥ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಆಧಾರಿತ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3 ಗಂಟೆಗೆ ಸಖಿ ಸಹೇಲಿ. 4 ಗಂಟೆಗೆ ಸೆಹತ್ ನಾಮ. ಮುಂಬೈ ಕೇಂದ್ರದ ವಿವಿಧ ಭಾರತಿ ಸಹಪ್ರಸಾರದಲ್ಲಿ ಕೇಳಲಿರುವಿರಿ.

ಸಾಯಂಕಾಲ 5 ಗಂಟೆಗೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರ್ವೋದಯ ಪ್ರೌಢಶಾಲೆ ವಜ್ರಳ್ಳಿ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಸಂಯೋಜನೆ ಟಿ ಶ್ಯಾಮ್ಪ್ರಸಾದ್. ನಂತರ ಚಿತ್ರಗೀತೆಗಳನ್ನು ಕೇಳಲಿರುವಿರಿ. 6:50ಕ್ಕೆ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಬಾಯಿ ಎನ್ ಕಾಳೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಲಿರುವಿರಿ.

7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು, 8:00ಗೆ ಸಿರಿಗಂಧ, 8:30ಕ್ಕೆ ಕನ್ನಡ ಚಿತ್ರಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕಲಾ ಎಂಎಸ್ ಹಾಗೂ ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆಯನ್ನು ಕೇಳಲಿರುವಿರಿ. 10:00ಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಲಿರುವಿರಿ.

ಆಕಾಶವಾಣಿ ಕಾರವಾರ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ವಿಜ್ಞಾನದ ಮುನ್ನಡೆ, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಎಲ್ಲರೂ ಕೇಳಿರ್ಬೋದು. ಆಪರೇಷನ್ ಸಿಂಧೂರಲ್ಲಿ ಹೇಗೆ ಅದು ಕಾರ್ಯಾಚರಣೆ ಮಾಡಿ ನಮ್ಮ ಭಯ ಹುಟ್ಟಾಕ್ತು, ನಮ್ಮ ಮಿಸೈಲ್ಸ್ ಎಷ್ಟು ಚೆನ್ನಾಗಿ ಕಾರ್ಯ ವೈಖರಿ ಮಾಡ್ತು ಅಂದ್ರೆ ಶತ್ರುಗಳಿಗೆ ಒಂದು ಇದು ಸಾಕಪ್ಪ, ಈ ಯುದ್ಧ ಒಂದು ನಿಂತ್ರೆ ಸಾಕು ಅನ್ನೋ ಅಷ್ಟು ಭಯ ತಂದಿಡ್ತು ಈ ಬ್ರಹ್ಮೋಸ್ ಮಿಸೈಲ್. ಈ ಬ್ರಹ್ಮೋಸ್ ಮಿಸೈಲ್ ಹೇಗೆ ಉಡಾಯಿಸಿದ್ರು ಅಂದ್ರೆ ಸುಖಾಯ್ 30 MKI ಏರ್ ಕ್ರಾಫ್ಟ್ ಇದೆಯಲ್ಲ ನಮ್ ಸುಖಾಯ್ 30, ಅದಕ್ಕೆ ಅಳವಡಿಸಿದ್ರು ಬ್ರಹ್ಮೋಸ್ ಮಿಸೈಲ್ನ. ಒಂದು ಸುಖಾಯ್ 30 ಒಂದು ಬ್ರಹ್ಮೋಸ್ ಮಿಸೈಲ್ನ ಅಳವಡಿಸ್ಕೊಡ್ಬೋದು. ಒಂದು ಬ್ರಹ್ಮೋಸ್ ಮಿಸೈಲ್ ಏನಿಲ್ಲ ಅಂದ್ರೂ 40-45 crore ಆಗುತ್ತೆ. ಇದರ ಭಾರ ಬಂದು ತೂಕ ಬಂದು 2800 kg ಇರ್ತದೆ, ಮತ್ತೆ ಇದ್ರ ಲೆಂತ್ ಬಂದು 10 meters ಅಷ್ಟು ಉದ್ದ ಇರ್ತದೆ. ಇದನ್ನ ಪೆನ್ಸಿಲ್ ಟೈಪ್ ಅಂತ ಕರೀತಾರೆ, ಪೆನ್ಸಿಲ್ ಟೈಪ್ ಮಿಸೈಲ್ ಅಂತ. ಅಂದ್ರೆ ಇದು ಸಣ್ಣನು ಎಷ್ಟು ಸಣ್ಣಕ್ಕೆ ಉದ್ದಕ್ಕೆ ಇರುತ್ತೆ ಅಂದ್ರೆ ಇದು ರೆಡಾರ್ ಕಣ್ಣಿಗೆ ಕಾಣಲ್ಲ, ಇದನ್ನ ಒಂದ್ಸಲಿ ಉಡಾಯಿಸಿದ್ಮೇಲೆ ರೆಡಾರ್ ಕಣ್ಣಿಗೆ ಕಾಣಲ್ಲ. ಇದ್ರ ಪಿನ್ ಪಾಯಿಂಟ್ ಅಕ್ಯುರಸಿ ಫೈರ್ ಅಂಡ್ ಫರ್ಗೆಟ್ ಅಂತಾರೆ. ಅಂದ್ರೆ ಇದು ಎಷ್ಟಂದ್ರೆ 300 kilometers ದೂರದಲ್ಲಿ ಇರುವಂತ ಒಂದು ಟಾರ್ಗೆಟ್, ಒಂದು ರನ್ವೇ ಆಗ್ಬೋದು, ಒಂದು ರೆಡಾರ್ ಸ್ಟೇಷನ್ ಆಗ್ಬೋದು, ಒಂದು ಕಮಾಂಡ್ ಅಂಡ್ ಕಂಟ್ರೋಲ್ ಆಗ್ಬೋದು, ಅದನ್ನ ಒಂದೇ ಸಲಿ ನೀವು ಲಾಂಚ್ ಮಾಡಿದ ತಕ್ಷಣ ಹತ್ತತ್ರ ಸ್ಪೀಡ್ ಇನಿಷಿಯಲ್ ಸ್ಪೀಡ್ ಬಂದು 400 meters per second ಇರುತ್ತೆ. ಅಂದ್ರೆ 400 meters per second ಸ್ಟಾರ್ಟ್ ಆಗುತ್ತೆ ಸ್ಪೀಡ್. ಆಮೇಲೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಸ್ಟಾರ್ಟ್ ಆದಾಗ ಇದ್ರ ಸ್ಪೀಡ್ ಎಷ್ಟು ಹೆಚ್ಚುತ್ತೆ ಅಂದ್ರೆ 900 meters per second ಹೆಚ್ಚುತ್ತೆ. 400 meters per second ಸ್ಪೀಡ್ ಹೆಚ್ಚೋದು ಬೂಸ್ಟರ್ ಅನ್ನೋದು ಕಾರ್ಯಾಚರಣೆ ಬಂದಾಗ, ಅದಾದ್ಮೇಲೆ ರಾಮ್ಜೆಟ್ ಇಂಜಿನ್ ಆನ್ ಆಗುತ್ತೆ, ಅವಾಗ ಅದು 900 meters per second ಸ್ಪೀಡ್ಗೆ ಆ ವೇಗ ಇನ್ಕ್ರೀಸ್ ಆಗುತ್ತೆ. 900 meters per second ಅಂದ್ರೆ ಒಂದು ಬುಲೆಟ್ ನ ನೀವು ಉಡಾಯಿಸಿದ್ರೆ 400 meters per second ಅಲ್ಲಿ ವೇಗವಾಗಿ ಹೋಗುತ್ತೆ. ಸೊ ಇದು 900 meters per second ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಎಷ್ಟು ಸ್ಪೀಡ್ ಅಲ್ಲಿ ಇದು ಹೋಗುತ್ತೆ ಅಂತ. ಇದು ಎತ್ತರ ಬಂದು 10 meters ನದಿನಾಲ್ಕು ಸಾವಿರ meters ತನಕ ಆ ಎತ್ತರದಲ್ಲೇ ಹೋಗಬಲ್ಲವಂತ ಶಕ್ತಿ. ಇದು ಕ್ರೂಯಿಸ್ ಮಿಸೈಲ್ಸ್ ಅಂತಾರೆ. ಅಂದ್ರೆ ಇದ್ರ ಪಾತ್ ಬಂದು ಏರೋಪ್ಲೇನ್ ಹೇಗೆ ಚಲನೆ ಮಾಡುತ್ತೋ ಆ ತರ ಪಾತ್ ಇರುತ್ತೆ. ಬಟ್ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಇದ್ರ ಟ್ರಾಜೆಕ್ಟ್ರಿನು ಚೇಂಜ್ ಮಾಡಬಹುದು. ಅಂದ್ರೆ ಇದು ಒಂದು ಕಲ್ಲು ಎಸೆದ್ರೆ ಯಾವ ತರ ಬರುತ್ತೆ ಆ ತರ ಪಾತು ಹೋಗುತ್ತೆ, ಇಲ್ಲ ಏರೋಪ್ಲೇನ್ ಪಾತು ಹೋಗುತ್ತೆ. ಮತ್ತು ಇದು ಎಲ್ಲಾ ವಾತಾವರಣದಲ್ಲೂ ಹ್ಯಾಂಡಲ್ ಮಾಡಬಹುದು. ಅಂದ್ರೆ ಒಂದು -50 degrees ವರ್ಕ್ ಆಗುತ್ತೆ, ಡೆಸರ್ಟ್ಸ್ ಅಲ್ಲಿ ವರ್ಕ್ ಆಗುತ್ತೆ, ಸಮುದ್ರದಲ್ಲೂ ವರ್ಕ್ ಆಗುತ್ತೆ. ಸಮುದ್ರದಲ್ಲಿ ಅಂದ್ರೆ 20 meters ಆಳದಲ್ಲೂ ಇದು ಯೂಸ್ ಮಾಡಬಹುದು. ಇದು ಶಿಪ್ ಇಂದ ಉಡಾಯಿಸಬಹುದು, ಇಲ್ಲ ಪ್ಲೇನ್ ಇಂದ ಉಡಾಯಿಸಬಹುದು, ಇಲ್ಲ ಲ್ಯಾಂಡ್ ಇಂದ ಉಡಾಯಿಸಬಹುದು, ಇಲ್ಲ ಸಬ್ಮರಿನ್ ಉಡಾಯಿಸಬಹುದು. ಸೊ ಇದು ಅತ್ಯಂತ ವೇಗವಾಗಿ ಇರುವಂತ ಕ್ರೂಯಿಸ್ ಮಿಸೈಲ್ಸ್. ಯಾವ ವಿಶ್ವದಲ್ಲೇ ಇಷ್ಟು ಸ್ಪೀಡ್ ಆಗಿರುವಂತ ಮಿಸೈಲ್ಸ್ ಇಲ್ಲ. ಮತ್ತೆ ಇದನ್ನ ತಡೆಯೋ ಬಲ್ಲವಂತ ಶಕ್ತಿ ಅಂದ್ರೆ ಇದನ್ನ ಇಂಟರ್ಸೆಪ್ಟ್ ಮಾಡಿ ಉರುಳಿಸೋ ಅಂತ ಶಕ್ತಿನೂ ಯಾವ ವಿಶ್ವದಲ್ಲಿ ಯಾವ ದೇಶಕ್ಕೂ ಇಲ್ಲ. ಈ ಆದ್ರಿಂದ ಬ್ರಹ್ಮೋಸ್ ಬೇಡಿಕೆ ಬಹಳ ಹೆಚ್ಚಾಗ್ತಾ ಇದೆ. ಈಗಾಗಲೇ ಫಿಲಿಪೈನ್ಸ್ ತಗೊಂಡಿದ್ದಾರೆ, ಇಂಡೋನೇಷ್ಯಾ ಇಂದ ಬೇಡಿಕೆ ಇದೆ, ಮತ್ತೆ ಆಫ್ರಿಕನ್ ಕಂಟ್ರೀಸ್ ಇಂದ ಬೇಡಿಕೆ ಇದೆ, ಅರಬ್ ಕಂಟ್ರೀಸ್ ಇಂದನೂ ಬೇಡಿಕೆ ಇದೆ. ಮತ್ತೆ ಬ್ರಹ್ಮೋಸ್ ಮಿಸೈಲ್ಸ್ ನ ನಾನ್ ನ್ಯೂಕ್ಲಿಯರ್ ವಾರೆಟ್ಸ್ ಮಾತ್ರ ಇದರಲ್ಲಿ ಯೂಸ್ ಮಾಡಕ್ಕಾಗದು. ಅಂದ್ರೆ ನ್ಯೂಕ್ಲಿಯರ್ ಸಿಡಿ ತಲೆಗಳನ್ನ ಹಾಕಿ ಇದನ್ನ ಯೂಸ್ ಮಾಡಕ್ಕೆ ಬರೋದಿಲ್ಲ. ಇದು 1993 ಅಬ್ದುಲ್ ಕಲಾಂ ಅವರು ಒಂದ್ಸಲಿ ರಷ್ಯಾಗ ಹೋದಾಗ ಇದ್ರ ಇಂಜಿನ್ ಅರ್ಧದಲ್ಲೇ ಮಾಡಿ ನಿಲ್ಸಿರ್ತಾರೆ. ಅವಾಗ ರಷ್ಯನ್ಸ್ ನ ಕೇಳ್ತಾರೆ ಇದನ್ನ ಯಾಕೆ ಪೂರ್ತಿ ಮಾಡಿಲ್ಲ ಅಂದಾಗ ಅವ್ರ ಹಣದ ಕೊರತೆ ಅಂತ ಹೇಳ್ತಾರೆ. ಅವಾಗ ಈ ಪ್ರಾಜೆಕ್ಟ್ ನ ಇಂಡಿಯಾಗೆ ತಗೊಂಬಂದು ರಷ್ಯಾ ಮತ್ತೆ ಇಂಡಿಯಾ ಸೇರಿ ಈ ಬ್ರಹ್ಮೋಸ್ ಮಿಸೈಲ್ಸ್ ನ ತಯಾರು ಮಾಡಕ್ ಶುರು ಮಾಡ್ತಾರೆ. ಈ ಬ್ರಹ್ಮೋಸ್ ಮಿಸೈಲ್ಸ್ ಎಲ್ಲಿ ತಯಾರಾಗುತ್ತೆ ಅಂದ್ರೆ ಒಂದು ಟ್ರಿವಾಂಡ್ರಮ್ ಅಲ್ಲಿ ಆಗ್ಬಹುದು, ನಾಗ್ಪುರ್ ಅಲ್ಲಿ ಆಗ್ಬಹುದು, ಪಿಲಾನಿಲ್ ಆಗ್ಬಹುದು, ಈಗ ಲಕ್ನೋವಲ್ಲೂ ಈಗ ಶುರು ಮಾಡ್ತಾ ಇದ್ದಾರೆ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ವಿಜ್ಞಾನದ ಮುನ್ನಡೆ ಕೇಳಿದಿರಿ, ಗಿರೀಶ್ ಲಿಂಗಣ್ಣ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ. ಸಮಯ ಸರಿಯಾಗಿ 6:30. ಇದು ಆಕಾಶವಾಣಿ ವಿಜ್ಞಾನದ ಮುನ್ನಡೆ. ಗಿರೀಶ್ ಲಿಂಗಣ್ಣ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.

ಅರೆ ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕನ್ನಡ ಮಾತನಾಡಬಲ್ಲರು. ಕುಮಾರಿ ಸರಿತಾ ಎಂಬ 17 ವರ್ಷದ ಈ ಯುವತಿಯ ಸುಳಿವು ಸಿಕ್ಕವರು ಕಾಡುಗೋಡಿ ಪೊಲೀಸ್ ಠಾಣೆಗಾಗಲಿ ಅಥವಾ ಸಮೀಪದ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಲಾಗಿದೆ. ಮೈಲಾರಪ್ಪ ಎಂಬ 40 ವರ್ಷದ ವ್ಯಕ್ತಿಯೊಬ್ಬರು ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ವರ್ಷದ ಜೂನ್ ತಿಂಗಳಿನಿಂದ ಕಾಣೆಯಾಗಿರುತ್ತಾರೆ. ಸಾಧಾರಣ ಮೈಕಟ್ಟು, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, 5.5 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಕೆಂಪು ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಾಫಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರು ಕನ್ನಡ ಮತ್ತು ತೆಲುಗು ಭಾಷೆಯನ್ನು ಮಾತನಾಡಬಲ್ಲರು. ಇವರ ಎಡಗೈಯಲ್ಲಿ ನಳಿನ ಎಂಬ ಅಚ್ಚೆ ಇರುತ್ತದೆ. ಮೈಲಾರಪ್ಪ ಎಂಬ 40 ವರ್ಷದ ಈ ವ್ಯಕ್ತಿಯ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ಸದಾಶಿವನಗರ ಪೊಲೀಸ್ ಠಾಣೆಗಾಗಲಿ ತಿಳಿಸಬಹುದು. ಇದುವರೆಗೆ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:35. ಈಗ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳು. ಕುಮಾರಿ ಸರಿತಾ ಎಂಬ 17 ವರ್ಷದ ಯುವತಿಯೊಬ್ಬರು ಇದೇ ವರ್ಷದ ಏಪ್ರಿಲ್ ತಿಂಗಳಿನಿಂದ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಸುಮಾರು 4.5 ಅಡಿ ಎತ್ತರವಿದ್ದ

0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ. ಈಗ ಕೆಲವೊಂದು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ 6:40 ಪ್ರಸಾರವಾಗಲಿದೆ.
1: ಅಕಾಲಿಕ ಮಳೆಗೆ ಮಿಂಚುಗಳು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
5: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
6: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
5: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
6: ಎಲ್ಲಿ ಹುಡುಕೋದು?
5: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
6: ಓ,
5: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
6: ಇಂದೇ ಸರ್ಚ್ ಮಾಡ್ತೀನಿ.
5: ಇವತ್ತು ಚಹಾ ನೀನ್ ಕೊಡಿಸ್ಬೇಕು.
2: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯ.

0: ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಬದುಕಿನ ಬಗ್ಗೆ ವಿಶೇಷ ಗಮನಹರಿಸಬೇಕು ಎಂದು ಹೇಳಿದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ರೈತರಿಗೆ ಅಗತ್ಯ ಪರಿಹಾರ, ಬೆಳೆ ನಷ್ಟಕ್ಕೆ ನೆರವು ಹಾಗೂ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಸಹಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಜಾರಿಗೊಳಿಸುವ ಅಗತ್ಯವಿದೆ. ರೈತರಿಗೆ ನ್ಯಾಯ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು.
1: ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂತಹ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂತ ಒಂದು ಮಳಿಗೆಗಳನ್ನ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದೇನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಉತ್ತಮವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
0: ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಮೇಕೆದಾಟು ನಿರ್ಮಾಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 ಟಿಎಂಸಿ ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ. ನಾವು ಕಾನೂನು ಪಾಲಿಸದಿದ್ದರೆ ಅಣೆಕಟ್ಟು ನಿಯಂತ್ರಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ ತನಿಖೆಗೆ ವಹಿಸಿದೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಜೊತೆಗೆ ವೈಯಕ್ತಿಕವಾಗಿ ತಾನು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು, ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ತನಿಖಾ ತಂಡವನ್ನು ರಚಿಸಲಾಗಿದ್ದು, ವರದಿ ಸಲ್ಲಿಕೆಯಾದ ಬಳಿಕ ಸತ್ಯಾಂಶ ತಿಳಿಯಲಿದೆ ಎಂದು ಹೇಳಿದರು. ಶಾಸಕರು ಭರವಸೆ ನೀಡಿದ ಬಳಿಕ ಹೋರಾಟವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ರೈತ ಮುಖಂಡರು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿಯ ಘಟನೆಗಳು ಆತಂಕಕಾರಿ ಸಂಘಟನೆಯಾಗಿದ್ದು, ಇಲಾಖೆಯ ಅಧಿಕಾರಿಗಳು ನೀಡುತ್ತಿರುವ ಸಮರ್ಥನೆಗಳು ಹಾಗೂ ಕಾರಣಗಳು ಅನುಮಾನ ಮೂಡಿಸುತ್ತಿವೆ. ಹೀಗಾಗಿ ನಿಷ್ಪಕ್ಷಪಾತ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಎಂದು ಹೇಳಿದರು. ಘಟನೆಯ ಹಿಂದಿನ ನೈಜ ಸತ್ಯಾಂಶಗಳನ್ನು ಹೊರತಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳಪೆ ಆಹಾರ ಪೂರೈಸಿದ ಆರೋಪದ ಮೇಲೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಮಳಿಗೆಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಘನೀಕೃತ ಮಾಂಸ ಉತ್ಪನ್ನಗಳ ಮೇಲೆ ಸ್ಪಷ್ಟ ಲೇಬಲಿಂಗ್ ಕಡ್ಡಾಯಗೊಳಿಸುವ ಹೊಸ ನಿಯಮ ತರುವುದಾಗಿ ಹೇಳಿದರು. ಬಹುರಾಷ್ಟೀಯ ಸಂಸ್ಥೆಗಳು ಫ್ರೋಜನ್ ಮಾಂಸವನ್ನು ಸುದೀರ್ಘ ಅವಧಿಗೆ ಸಂಗ್ರಹಿಸಿರುವ ಪದ್ದತಿಯ ಬಗ್ಗೆ ಕಳವಳ

0: ವ್ಯಕ್ತಪಡಿಸಿದ ಸಚಿವ ಖಾದರ್, ಗ್ರಾಹಕರಿಗೆ ತಾವು ಸೇವಿಸುವ ಆಹಾರದ ನಿಖರ ಅವಧಿಯನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಹುರಾಷ್ಟೀಯ ಮಳಿಗೆಗಳಲ್ಲಿ ತಪಾಸಣೆ ಮುಂದುವರಿಯಲಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ ಬಂದ್ ಮಾಡಲಾದ ಮಳಿಗೆಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯುಟಿ ಖಾದರ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಕಂದಾಯ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮಳೆ ಕೊರತೆಯಿಂದಾಗಿ ಈಗಾಗಲೇ ಶೇಕಡಾ 90%ರಷ್ಟು ಬೆಳೆ ಹಾನಿಯಾಗಿದ್ದು, ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ 2 ದಿನದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದರು. ಸೂಕ್ತ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು, ಜಿಲ್ಲೆಯಲ್ಲಿ ಬೆಳೆಹಾನಿ ಬಗ್ಗೆ ಶೇಕಡಾ 65%ರಷ್ಟು ಸರ್ವೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 12 ತಾಲೂಕುಗಳಲ್ಲಿ ಶೇಕಡಾ 30%ರಷ್ಟು ಮಳೆ ಕೊರತೆ ಇದ್ದು, ಗೋವಿನ ಜೋಳ, ಹೆಸರು, ಉದ್ದು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಪ್ರಾಥಮಿಕ ವರದಿ ಹಿನ್ನೆಲೆಯಲ್ಲಿ ತುರ್ತಾಗಿ ಎಕರೆಗೆ 2,500 ರೂಪಾಯಿ ಪರಿಹಾರ ದೊರೆಯುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಚಂದರಗಿಯಲ್ಲಿ ಇಂದು ನಡೆದ ಮಲಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು ಎಂದರು. ಮಳೆ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದ್ದು, ರೈತರು ಸಹಕಾರಿ ಸಂಘಗಳ ನೆರವನ್ನು ಪಡೆಯಬೇಕು ಎಂದರು. ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 65 ಲಕ್ಷ ರೈತರಲ್ಲಿ 35 ಲಕ್ಷ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆಯುತ್ತಿದ್ದು, ಸಹಕಾರಿ ಸಂಘಗಳು ರೈತರ ಪಾಲಿಗೆ ವರದಾನವಾಗಿವೆ. ದೇಶದಲ್ಲಿ ರೈತರ ಬೆಳೆಗಳಿಗೆ ಸ್ಥಿರ ಬೆಲೆ ನಿಗದಿಯಾದರೆ ಅವರ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4-5 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು, ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು, ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು, ನೆಲಕುಂದದಲ್ಲಿ 5 ಸೆಂಟಿಮೀಟರ್, ಆಗುಂಬೆ, ಆಂಕೋಲಾ, ಗೋಕರ್ಣದಲ್ಲಿ 4 ಸೆಂಟಿಮೀಟರ್, ಕುಂದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು ಪ್ರಸಂಗ ಸುಧನ್ಮ ಮೋಕ್ಷ ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು ಮದ್ದಳೆ ರಾಜೇಶ್ ಐ ಕಟೀಲು ನಿರೂಪಣೆ ಶ್ರೀವತ್ಸ ಭಟ್

ಸುಧನ್ವ ಮೋಕ್ಷ ಎಂಬ ಪ್ರಸಂಗದಿಂದ ಆಯ್ದ ಕೆಲವು ಸನ್ನಿವೇಶಗಳು, ಶ್ರೀಹರಿಯನ್ನು ಕಾಣುವ ಉದ್ದೇಶದಿಂದ ತುರಗವನ್ನು ಬಂಧಿಸಿದ ಚಂಪಕಾವತಿಯ ರಾಜ ಹರಿಭಕ್ತ ಹಂಸಧ್ವಜನು ಸರ್ವರಿಗೂ ಯುದ್ಧಕ್ಕೆ ಸಿದ್ಧರಾಗಲು ಆಜ್ಞಾಪಿಸುತ್ತಾನೆ. ತಪ್ಪಿದಲ್ಲಿ ತಪ್ತ ತೈಲದ ಭಾಂಡಕ್ಕೆ ಹಾಕುವ ಆಜ್ಞೆಯನ್ನು ವಿಧಿಸುತ್ತಾನೆ. ಇದನ್ನು ಕೇಳಿದ ಸುಧನ್ವನು ಜನನಿ ಸೋದರಿಯರಿಂದ ಬೀಳ್ಕೊಟ್ಟು ತನ್ನ ರಾಣಿಯಾದ ಪ್ರಭಾವತಿಯ ಅಂತಃಪುರಕ್ಕೆ ಬರುತ್ತಾನೆ.

ಯುದ್ಧಕ್ಕೆ ಸರ್ವಸನ್ನದ್ಧನಾಗಿ ಹೊರಟ ಸುಧನ್ವನು ಪ್ರಭಾವತಿಯ ಅಂತಃಪುರಕ್ಕೆ ಬಂದಾಗ ಅವನನ್ನು ಕಂಡ ಪ್ರಭಾವತಿಯು ಆಶ್ಚರ್ಯದಿಂದ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ.

ತನ್ನ ಪತಿಯು ತ್ರಿಲೋಕ ವೀರನಾದ ಪಾರ್ಥನೊಂದಿಗೆ ಸೆಣಸುವುದಕ್ಕಾಗಿ ಹೋಗುತ್ತಿದ್ದಾನೆ ಎಂದು ತಿಳಿದ ಪ್ರಭಾವತಿಯು ಪತಿಗೆ ಬುದ್ಧಿಯ ಮಾತನ್ನು ಈ ರೀತಿಯಾಗಿ ಹೇಳುತ್ತಾಳೆ.

ಅಡಿ ಮುಂದಿಡೆ ಸ್ವರ್ಗ, ಹಿಂದಿಡೆ ನರಕ ಎಂಬ ಉಕ್ತಿಯಂತೆ ಕೃಷ್ಣಾರ್ಜುನರನ್ನು ತಾನು ಯುದ್ಧದಲ್ಲಿ ಸೋಲಿಸುತ್ತೇನೆ ಎಂಬ ರಣೋತ್ಸಾಹದ ನುಡಿಗಳನ್ನು ಸುಧನ್ವ ಪ್ರಭಾವತಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ.

ಜಯ ಅಥವಾ ಮೋಕ್ಷಾಕಾಂಕ್ಷಿಯಾಗಿ ಹೊರಟ ಪತಿಯಲ್ಲಿ ಇಂದು ರಾತ್ರಿ ತನ್ನ ಅಂತಃಪುರದಲ್ಲಿ ಇದ್ದು ಪುತ್ರಸಂತತಿಯನ್ನು ಕರುಣಿಸಬೇಕೆಂದು ಪ್ರಭಾವತಿ ಕೇಳಿಕೊಂಡಾಗ ಧರ್ಮ ಸಂಕಟಕ್ಕೆ ಸಿಲುಕಿದ ಸುಧನ್ವನು ತನ್ನ ಮನದಲ್ಲಿ ಈ ಪರಿ ಯೋಚಿಸುತ್ತಾನೆ.

ಪ್ರಭಾವತಿಯನ್ನು ಬೀಳ್ಕೊಂಡ ಸುಧನ್ವನು ಹಂಸಧ್ವಜ ವಿಧಿಸಿದ ಶಿಕ್ಷೆಯನ್ನು ಶ್ರೀಕೃಷ್ಣನ ಕಾರುಣ್ಯದಿಂದ ಪಾರಾಗಿ ರಣವೀಳ್ಯವನ್ನು ಪಡೆದು ರಣಾಂಗಣಕ್ಕೆ ತೆರಳುತ್ತಾನೆ. ಅರ್ಜುನನು ಕೃಷ್ಣನ ಸಹಾಯದಿಂದ ಯುದ್ಧದಲ್ಲಿ ಸುಧನ್ವನ ತಲೆಯನ್ನು ತುಂಡರಿಸುತ್ತಾನೆ. ಅದು ಶ್ರೀಹರಿಯ ನಾಮಾವಳಿಯನ್ನು ಈ ರೀತಿಯಾಗಿ ಉಚ್ಚರಿಸುತ್ತದೆ.

ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು.

0: ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
1: ಹಾ,
0: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
1: ಇಲ್ಲ,
0: ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ.
0: ಹೋಗಿ.
3: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಈಗ ಕೇಳಿ ಕೃಷಿ ಮಾಹಿತಿ.
5: ಅಶ್ವಗಂಧಕ್ಕಿರುವ ಇನ್ನೊಂದು ಹೆಸರು ಇಂಡಿಯನ್ ಜಿನ್ಸಿಂಗ್. ಇದನ್ನು ಹಿರೇಮದ್ದಿನ ಗಿಡ ಎಂದು ಕೂಡ ಕರೆಯಲಾಗ್ತದೆ. ಆಯುರ್ವೇದದಲ್ಲಿ ಪ್ರಮುಖ ಔಷಧಿಯಾಗಿರುವ ಅಶ್ವಗಂಧ 9 ಗ್ರಹಗಳಲ್ಲಿ ಒಂದಾದ ಕೇತುವಿನ ಜೊತೆ ಸಹಕಾರಿಯಾಗಿದೆ. ಅಶ್ವಗಂಧದ ಕುರಿತು ತೆಲುಗಿನಲ್ಲಿ ಒಂದು ಗಾದೆ ಮಾತಿದೆ, ಪೇರುಲೇನಿ ವ್ಯಾಧಿಕಿ ಪೆನ್ನೀರುಗಡ್ಡ. ಅಂದರೆ ಹೆಸರಿಲ್ಲದ ಕಾಯಿಲೆಗೆ ಅಶ್ವಗಂಧ ಮದ್ದು ಎಂದರ್ಥ. ಎಂತಹ ಭಯಾನಕ ಕಾಯಿಲೆಗೂ ಇದು ಔಷಧಿಯಾಗುತ್ತದೆಂಬುದಕ್ಕೆ ಕನ್ನಡದಲ್ಲಿ ಹಿರೇಮದ್ದಿನ ಗಿಡ ಎಂಬ ಹೆಸರು ಕೂಡ ಇದೆ. ಅಶ್ವಗಂಧದ ತಾಜಾ ಬೇರು ಕುದುರೆಯ ಮೂತ್ರದ ವಾಸನೆಯಂತೆ ಇರುತ್ತದೆ, ಆದ್ದರಿಂದ ಅಶ್ವಗಂಧ ಎನ್ನುವಂತಹ ಹೆಸರು ಬಂದಿದೆ. ವೈಜ್ಞಾನಿಕವಾಗಿ ಇದನ್ನು ವಿಟಾನಿಯಾ ಸೊಮ್ನಿಫೆರಾ ಎಂದು ಕರೆಯಲಾಗ್ತದೆ. ಸೊಲೊನೇಸಿ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ ಇದು. ನೆಟ್ಟಗೆ ಬೆಳೆಯುವಂತಹ ನಿತ್ಯ ಹರಿದ್ವರ್ಣ ಸಸ್ಯವಾಗಿದ್ದು ಪೂರ್ಣ ಬೆಳೆದಾಗ ಸುಮಾರು 1-5 ಅಡಿಯಷ್ಟು ಎತ್ತರದವರೆಗೂ ಬೆಳೆಯಬಹುದು. ಕವಲು ರೆಂಬೆಗಳು ವ್ಯಾಪಕವಾಗಿ ಹರಡಿದ್ದು ಸಸ್ಯ ಭಾಗಗಳ ಮೇಲೆಲ್ಲ ಬೆಳ್ಳನೆಯ ಮೃದು ತುಪ್ಪಳದ ಹೊದಿಕೆ ಇರುತ್ತದೆ. ಹಣ್ಣುಗಳು ಹಸಿರು ಇಲ್ಲವೇ ಹಸಿರು ಮಿಶ್ರಿತ ಹಳದಿ ಬಣ್ಣದ್ದಾಗಿರುತ್ತದೆ. ಹಣ್ಣುಗಳನ್ನು ಹಸಿರು ಬೆರಿ ಎಂದು ಕೂಡ ಕರೆಯಲಾಗ್ತದೆ. ಅವುಗಳು ಬಲಿತು ಪಕ್ವಗೊಂಡಾಗ ಕಿತ್ತಳೆಯ ಕೆಂಪು ಬಣ್ಣಕ್ಕೆ ಬರುತ್ತದೆ. ಒಣಬೇರುಗಳು ವಾಣಿಜ್ಯವಾಗಿ ಪ್ರಮುಖವಾದಂತಹ ಭಾಗ. ಇದು ದಟ್ಟ ಕಂದು ಬಣ್ಣವಿದ್ದು ಒಳಭಾಗ ಕೆನೆ ಬಣ್ಣವನ್ನು ಹೊಂದಿರುತ್ತದೆ. ಅಶ್ವಗಂಧದಲ್ಲಿ ಜವಾಹರ್ ಅಸ್ಗಂದ್ 20 ಎನ್ನುವಂತಹ ತಳಿಯು ಅಧಿಕ ಬೇರಿನ ಇಳುವರಿಯನ್ನು ಕೊಡುವಂತಹ ತಳಿಯಾಗಿದೆ. ಈ ಬೆಳೆಗೆ ಸುಲಭವಾಗಿ ನೀರು ಬಸಿದು ಹೋಗುವಂತಹ ಫಲವತ್ತಾದ ಮರಳು ಮಿಶ್ರಿತ ಗೋಡು ಮಣ್ಣು ಇಲ್ಲವೇ ಲಘು ಕೆಂಪು ಮಣ್ಣು ಸೂಕ್ತವಾಗಿದೆ. ಮಣ್ಣಿನ ರಸಸಾರ 7.5-8 ಇದ್ದರೆ ಒಳ್ಳೆಯದು, ಅಂದರೆ ಸ್ವಲ್ಪ ಮಟ್ಟಿಗೆ ಕ್ಷಾರೀಯವಾಗಿದ್ದರೆ ಒಳ್ಳೆಯದು. ಉಷ್ಣ ಹಾಗೂ ಸಮಶೀತೋಷ್ಣ ಹವಾಗುಣ ಅತಿ ಅಗತ್ಯ. ವರ್ಷಕ್ಕೆ ಸುಮಾರು 660-750 mm ಮಳೆ ಬೀಳುವ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯಬಹುದು. ಮಳೆ ಸ್ವಲ್ಪ ಕಡಿಮೆ ಇದ್ದಂತಹ ಪ್ರದೇಶದಲ್ಲಿಯೂ ಕೂಡ

ಈ ಬೆಳೆಯನ್ನು ಬೆಳೀಬಹುದು. ಅಶ್ವಗಂಧ ಬೀಜಗಳನ್ನು ನೇರವಾಗಿ ಬಿತ್ತುವುದರ ಮೂಲಕ ಇಲ್ಲವೇ ಸಸಿ ಮಡಿಗಳಲ್ಲಿ ಸಸಿಯನ್ನು ಬೆಳೆಸಿ ನಾಟಿ ಮಾಡಿ ಬೆಳೆಸಬಹುದು. ಬೀಜವನ್ನು ಬಿತ್ತುವುದಕ್ಕೆ ಮಳೆಗಾಲದ ಆರಂಭದ ಸಮಯ ಸೂಕ್ತವಾದಂತಹ ಕಾಲ. ಬೀಜವನ್ನು ಹಾಗೆಯೇ ನೇರವಾಗಿ ಇಲ್ಲವೇ ಒಟ್ಲು ಪಾತ್ರೆಯಲ್ಲಿ ಬಿತ್ತನೆ ಮಾಡಬಹುದು. 1 ಮೀಟರ್ ಉದ್ದ ಹಾಗೂ 1 ಮೀಟರ್ ಅಗಲದ ಪ್ರದೇಶಕ್ಕೆ 10 ಗ್ರಾಂ ಬೀಜವಿದ್ದರೆ ಸಾಕು. ಬೀಜಗಳನ್ನು ಸುಮಾರು 2 ಅಡಿ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆಯಾದ ಕೂಡಲೇ ತೆಳುವಾಗಿ ಪುಡಿ ಮಣ್ಣು ಹರಡಿ ಬೀಜವನ್ನು ಮುಚ್ಚಬೇಕು. ಮಣ್ಣು ಸಾಕಷ್ಟು ಹಸಿಯಾಗಿದ್ದರೆ ಬಿತ್ತನೆ ಮಾಡಿದ ಬೀಜಗಳು 6 ರಿಂದ 7 ದಿವಸಗಳಲ್ಲಿ ಮೊಳಕೆ ಒಡೆಯುತ್ತವೆ. ಸಸಿ ಮಡಿಗಳಲ್ಲಿ ಬೆಳೆಸಿರುವಂತಹ ಎಳೆಯ ಸಸಿಗಳು ಸಾಕಷ್ಟು ಎತ್ತರಕ್ಕೆ ಬೆಳೆದಾಗ ಅವುಗಳನ್ನು ಕಿತ್ತು ಪೂರ್ವಸಿದ್ಧತೆಯಾದ ಮಡಿಗಳಲ್ಲಿ ಸುಮಾರು 2 ಅಡಿ ಅಂತರದ ಸಾಲುಗಳಲ್ಲಿ ನಾಟಿ ಮಾಡಬೇಕು. ಸಾಲುಗಳ ನಡುವೆ ಕೂಡ ಸುಮಾರು 2 ಅಡಿ ಅಂತರವಿದ್ದರೆ ಸಾಕಾಗ್ತದೆ. ನೇರ ಬಿತ್ತನೆ ಮಾಡಿದ ಬೆಳೆಗಳಲ್ಲಿಯೂ ಬಿತ್ತನೆಯಾದ ಸುಮಾರು 25 ದಿವಸಗಳ ಮೇಲೆ ಸಾಲುಗಳಲ್ಲಿ ಒತ್ತೊತ್ತಾಗಿರುವಂತಹ ಗಿಡಗಳನ್ನು ಕಿತ್ತು ಅಂತರವನ್ನು ಕಾಪಾಡುವಂತಹದ್ದು ಮುಖ್ಯ. ಈ ಬೆಳೆಗೆ ಹೆಚ್ಚು ಪ್ರಮಾಣದ ಗೊಬ್ಬರಗಳೇನೂ ಬೇಕಾಗುವುದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಸಾಕು. ಬೆಳೆಯು ಚಿಕ್ಕದಾಗಿದ್ದಾಗ 1-2 ಬಾರಿ 25-30 ದಿವಸಗಳ ಅಂತರದಲ್ಲಿ ಕೈಯಿಂದ ಕಳೆಯನ್ನು ತೆಗೆಯುವಂತಹದ್ದು ಅಗತ್ಯ. ಈ ಬೆಳೆಯನ್ನು ಹೆಚ್ಚಾಗಿ ಬಾಧಿಸುವಂತಹ ಕೀಟಗಳು ಯಾವುವು ಇರುವುದಿಲ್ಲ. ರೋಗಗಳಲ್ಲಿ ಬೀಜ ಕೊಳೆಯುವಂತಹ ರೋಗ, ಎಳೆಯ ಸಸಿ ಮತ್ತು ಎಲೆಗಳು ಬಾಡುವಂತಹದ್ದು ಪ್ರಮುಖವಾದಂತಹ ಸಮಸ್ಯೆಗಳು. ಇದನ್ನು ಸಸಿ ಮಡಿ ತಯಾರಿಕೆಯ ಸಮಯದಲ್ಲಿ ನಿಗಾ ವಹಿಸಿ ನೀರನ್ನು ಹೆಚ್ಚು ನಿಲ್ಲದ ಹಾಗೆ ನೋಡಿಕೊಳ್ಳುವುದರ ಮೂಲಕ ನಿವಾರಣೆ ಮಾಡಬಹುದು. ಬೆಳೆಯು ಬಿತ್ತನೆ ಮಾಡಿದ ಸುಮಾರು 150-170 ದಿವಸಗಳ ನಂತರ ಕೊಯ್ಲಿಗೆ ಸಿದ್ಧವಾಗ್ತವೆ. ಜನವರಿಯಿಂದ ಪ್ರಾರಂಭವಾಗಿ ಮಾರ್ಚ್ ತಿಂಗಳವರೆಗೆ ಕೊಯ್ಲನ್ನು ಮಾಡಬಹುದು. ಎಲೆಗಳು ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗಿ ಕಾಯಿಗಳು ಬಲಿತು ಹಣ್ಣಾಗಿ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಕೊಯ್ಲನ್ನು ಮಾಡಬೇಕು. ಕೊಯ್ಲು ಮಾಡುವಾಗ ಗಿಡಗಳನ್ನು ಬೇರು ಸಹಿತ ತೆಗೆದು ನಂತರ ಮೇಲಿನ ಭಾಗವನ್ನು ಬೇರ್ಪಡಿಸಿ ಕಾಂಡವನ್ನು ಬುಡದಿಂದ 1-2 ಸೆಂಟಿಮೀಟರ್ ಎತ್ತರದಲ್ಲಿ ಕತ್ತರಿಸಬೇಕು. ನಂತರ ಅವುಗಳನ್ನು ಅಡ್ಡವಾಗಿ ಕತ್ತರಿಸಿ 7-10 ಸೆಂಟಿಮೀಟರ್ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಬೇಕು. ನಂತರ ಅವುಗಳನ್ನು ಬಿಸಿಲಿನಲ್ಲಿ ಹರಡಿ ಚೆನ್ನಾಗಿ ಒಣಗಿಸಬೇಕು. ಗಿಡದಿಂದ ಕಾಯಿಗಳನ್ನು ಬೇರ್ಪಡಿಸಿ ಇಲ್ಲವೇ ಹಾಗೆಯೇ ಒಣಗಿಸಿ ಕಡ್ಡಿಯಿಂದ ಬಡಿದರೆ ಬೀಜಗಳು ಬೇರ್ಪಡುತ್ತವೆ. ಅಶ್ವಗಂಧದ ಉಪಯುಕ್ತ ಭಾಗಗಳು ಅಂತಂದರೆ ಬೇರು, ಎಲೆ ಮತ್ತು ಬೀಜಗಳು. ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ನರ ದೌರ್ಬಲ್ಯದಿಂದ ಬಳಲ್ತಾ ಇರುವಂಥವರು 1 ಚಮಚೆಯಷ್ಟು ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ದಿವಸಕ್ಕೆ 2 ಬಾರಿ ಕುಡಿಬೇಕು. ಪುರುಷರಲ್ಲಿ ವೀರ್ಯಾಣುಗಳು ಆರೋಗ್ಯಕರವಾಗಿರದೇ ಇದ್ದಲ್ಲಿ ಅಥವಾ ಸಂಖ್ಯೆ ಕಡಿಮೆ ಇದ್ದಲ್ಲಿ ಪ್ರತಿದಿನ 1 ಚಮಚೆ ಅಶ್ವಗಂಧದ ಬೇರಿನ ಪುಡಿಯನ್ನು ಜೇನುತುಪ್ಪ ಇಲ್ಲವೇ ಹಾಲು ಇಲ್ಲವೇ ತುಪ್ಪದೊಂದಿಗೆ ಬೆರೆಸಿ ಬೆಳಿಗ್ಗೆ ಹೊತ್ತು ಇಲ್ಲವೇ ಸಾಯಂಕಾಲದ ಹೊತ್ತು ಸೇವಿಸಬೇಕು. ಲೈಂಗಿಕ ನಿಶಕ್ತಿಯಿಂದ ಬಳಲ್ತಾ ಇರುವಂಥವರು ದಿನಕ್ಕೆ 2 ಬಾರಿ ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಕುಡಿಬೇಕು. ಸ್ತ್ರೀಯರಲ್ಲಿ ರಕ್ತಹೀನತೆ, ಬಿಳಿಮುಟ್ಟು, ಅಧಿಕ ಸ್ರಾವವಿದ್ದಲ್ಲಿ ಅಶ್ವಗಂಧದ ಬೇರನ್ನು ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಸಂಧಿವಾತದಿಂದ ಬಳಲ್ತಾ ಇರುವಂಥವರು ಅಶ್ವಗಂಧದ ಬೇರನ್ನು ಕುಟ್ಟಿ ಪುಡಿ ಮಾಡಿ ಹಾಲಿನೊಂದಿಗೆ ದಿನಕ್ಕೆ 2 ಬಾರಿ ಕುಡಿಯುವುದರಲ್ಲದೆ ಬೇರನ್ನು ತೇಯ್ದು ನೋವಿರುವ ಜಾಗಕ್ಕೆ ಲೇಪಿಸಿಕೊಳ್ಳಬೇಕು. ದೀರ್ಘಕಾಲ ಯಾವುದಾದ್ರೊಂದು ಕಾಯಿಲೆಯಿಂದ ಬಳಲ್ತಾ ಇದ್ದಂಥವರು, ಮಕ್ಕಳು ಇಲ್ಲವೇ ವೃದ್ಧರು ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲು ಅಥವಾ ಜೇನುತುಪ್ಪದಲ್ಲಿ ದಿನಕ್ಕೆ 2 ಬಾರಿ ಸೇವನೆ ಮಾಡಿದರೆ ಟಾನಿಕ್ ರೂಪದಲ್ಲಿ ಇದನ್ನು ಬಳಸ್ಕೋಬೋದು. ಹಳೆಯ ಗಾಯಗಳಿದ್ದಲ್ಲಿ ಅಶ್ವಗಂಧದ ತಾಜಾ ಬೇರನ್ನು ತೆಯ್ದು ಲೇಪಿಸಬೇಕು. ಜಂತುಗಳಾಗಿದ್ದಲ್ಲಿ ಅಶ್ವಗಂಧದ ಎಲೆಗಳ ಕಷಾಯವನ್ನು ತಯಾರಿಸಿ 1 ವಾರ ಕಾಲ ದಿನಕ್ಕೆ 2 ಬಾರಿ ಕುಡಿಯಬೇಕು. ಚಿಕ್ಕ ಮಕ್ಕಳಲ್ಲಿ 1 ವರ್ಷದ ಒಳಗಿನ ಮಕ್ಕಳಿಗೆ ಅಶಕ್ತತೆ ಇದ್ದಲ್ಲಿ ಅಶ್ವಗಂಧದ ಬೇರನ್ನು ಹಾಲಿನಲ್ಲಿ ತೆಯ್ದು ಬೆಣ್ಣೆಯೊಂದಿಗೆ ಸಕ್ಕರೆ ಬೆರೆಸಿ ತಿನ್ನಿಸಬೇಕು. ಮೂಲವ್ಯಾಧಿಯಿಂದ ಬಳಲ್ತಾ ಇರುವಂಥವರು ಅಶ್ವಗಂಧದ ಎಲೆಗಳ ರಸವನ್ನು 4-6 ಚಮಚೆಯಷ್ಟನ್ನು ದಿನಕ್ಕೆ 2 ಬಾರಿ ಕುಡಿಬೇಕು. ಊತವಿರುವ ಜಾಗದಲ್ಲಿ ಎಲೆಗಳನ್ನು ನುಣ್ಣಗೆ ಅರೆದು ಪಟ್ಟಿ ಹಾಕಬೇಕು. ಎಲೆಗಳನ್ನು ಬಿಸಿ ಮಾಡಿ ಶಾಖ ಕೊಡುವುದರಿಂದ ನೋವು ಕಡಿಮೆಯಾಗ್ತದೆ. ಬಾಣಂತಿಯರು ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಕುಡಿದಲ್ಲಿ ಎದೆಹಾಲಿನ ಉತ್ಪತ್ತಿ ಹೆಚ್ಚಾಗ್ತದೆ. ಅಶ್ವಗಂಧದ ಬೇರಿನಿಂದ ತಯಾರಿಸಿರುವಂತಹ ತೈಲವನ್ನು 1 ವಾರಕ್ಕೆ 1 ಬಾರಿ ಅಭ್ಯಂಗ ಮೈಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಂಡು 1 ಗಂಟೆ ಕಾಲ ಬಿಟ್ಟು ಸ್ನಾನ ಮಾಡುವಂತಹ ಅಭ್ಯಾಸ. ಇದನ್ನು ಮಾಡುವುದರಿಂದ ಚರ್ಮವು ಆರೋಗ್ಯಕರವಾಗಿರುವುದೇ ಅಲ್ಲದೆ ಕಾಂತಿಯೂ ಕೂಡ ಹೆಚ್ಚುತ್ತದೆ. ರಕ್ತದ ಒತ್ತಡ ಕಡಿಮೆಯಾಗಿದ್ದಲ್ಲಿ ಅಥವಾ ಲೋ BP ಈ ಸಮಸ್ಯೆ ಇದ್ದಲ್ಲಿ 1 ಚಮಚೆ ಅಶ್ವಗಂಧದ ಬೇರಿನ ಪುಡಿಯನ್ನು ದಿನಕ್ಕೆ 2 ಬಾರಿ ಹಾಲಿನೊಂದಿಗೆ ಇಲ್ಲವೇ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸುವುದರಿಂದ ರಕ್ತದ ಒತ್ತಡ ಸಹಜ ಸ್ಥಿತಿಗೆ ಬರುತ್ತದೆ. ಚೇಳು ಕಡಿತದಲ್ಲಿ ಅಶ್ವಗಂಧದ ಬೇರಿನ ಕಷಾಯವನ್ನು ತಯಾರಿಸಿ ಕುಡಿಯುವುದರೊಂದಿಗೆ ಹಾಲಿನಲ್ಲಿ ಬೇರನ್ನು ತೆಯ್ದು ಕಡಿತದ ಸ್ಥಳಕ್ಕೆ ಲೇಪಿಸಬೇಕು.

ಇದು ವಿಷಹರವಾಗಿ ಕೆಲಸ ಮಾಡುತ್ತದೆ. ನಿದ್ರಾಹೀನತೆಯಿಂದ ಬಳಲ್ತಾ ಇರುವಂಥವರು ಒಂದು ಚಮಚೆ ಅಶ್ವಗಂಧದ ಬೇರಿನ ಪುಡಿಯನ್ನು ತುಪ್ಪ ಮತ್ತು ಸಕ್ಕರೆಯನ್ನು ಬೆರೆಸಿ ರಾತ್ರಿ ಊಟದ ನಂತರ ಸೇವಿಸಿದಲ್ಲಿ ನಿದ್ರೆ ಚೆನ್ನಾಗಿ ಬರುತ್ತದೆ. ಋತು ಬಂದ ಅಥವಾ ಮುಟ್ಟು ನಿಲ್ಲುವಂತಹ ಸಮಯದಲ್ಲಿ ಸ್ತ್ರೀಯರಲ್ಲಿ ಅನೇಕ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಾಗುವಂತಹದ್ದು ಸಹಜ. ಆದ್ದರಿಂದ ಅಂತಹ ಸಮಯದಲ್ಲಿ ದಿನಕ್ಕೆರಡು ಬಾರಿ ಒಂದು ಚಮಚ ಅಶ್ವಗಂಧದ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸಿದಲ್ಲಿ ಯಾವುದೇ ತೊಂದರೆಗಳು ಬಾಧಿಸಲಾರವು. ನಿರಂತರವಾಗಿ ತಲೆನೋವು ಬಿಡದೇ ಬಾಧಿಸುತ್ತಾ ಇದ್ದಂಥಲ್ಲಿ ಒಂದು ಚಮಚೆ ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನಲ್ಲಿ ಬೆರೆಸಿ 2-3 ವಾರ ದಿನಕ್ಕೆರಡು ಬಾರಿ ಸೇವಿಸಬೇಕು. ಮಾರುಕಟ್ಟೆಯಲ್ಲಿ ಅಶ್ವಗಂಧದಿಂದ ತಯಾರಿಸಲ್ಪಟ್ಟ ಅಶ್ವಗಂಧ ಲೇಹ್ಯ, ಅಶ್ವಗಂಧ ಅರಿಷ್ಟ, ಅಶ್ವಗಂಧದ ಚೂರ್ಣ, ಬಲಾಶ್ವಗಂಧ ತೈಲ ಈ ರೂಪದಲ್ಲಿಯೂ ಕೂಡ ಲಭ್ಯ ಇದೆ. ಅಶ್ವಗಂಧದ ಬೇರನ್ನು ಹಸುವಿನ ಹಾಲಿನಲ್ಲಿ ಬೇಯಿಸಿ ಬಿಸಿಲಿನಲ್ಲಿ ಒಣಗಿಸಬೇಕು. ಹೀಗೆ 7 ಬಾರಿ ಮಾಡುವುದರಿಂದ ಅದು ಶುದ್ಧಿಯಾಗ್ತದೆ. ಹೀಗೆ ಮಾಡುವುದರಿಂದ ಗುಣಮಟ್ಟವು ಕೂಡ ಹೆಚ್ಚುತ್ತದೆ. ಆದ್ದರಿಂದ ಉಪಯೋಗಿಸುವುದಕ್ಕೆ ಮೊದಲು ಶುದ್ಧಿಗೊಳಿಸುವಂತಹ ಕ್ರಮವನ್ನು ಮಾಡುವುದು ಬಹಳಷ್ಟು ಒಳ್ಳೆಯದು. ಹೀಗೆ ಅಶ್ವಗಂಧ

0: ಅಷ್ಟ, ಅಶ್ವಗಂಧದ ಚೂರ್ಣ, ಬಲಾಶ್ವಗಂಧ ತೈಲ ಈ ರೂಪದಲ್ಲಿಯೂ ಕೂಡ ಲಭ್ಯ ಇದೆ. ಅಶ್ವಗಂಧದ ಬೇರನ್ನು ಹಸುವಿನ ಹಾಲಿನಲ್ಲಿ ಬೇಯಿಸಿ ಬಿಸಿಲಿನಲ್ಲಿ ಒಣಗಿಸಬೇಕು. ಹೀಗೆ 7 ಬಾರಿ ಮಾಡುವುದರಿಂದ ಅದು ಶುದ್ಧಿಯಾಗ್ತದೆ. ಹೀಗೆ ಮಾಡುವುದರಿಂದ ಗುಣಮಟ್ಟವು ಕೂಡ ಹೆಚ್ಚುತ್ತದೆ. ಆದ್ದರಿಂದ ಉಪಯೋಗಿಸುವುದಕ್ಕೆ ಮೊದಲು ಶುದ್ಧಿಗೊಳಿಸುವಂತಹ ಕ್ರಮವನ್ನು ಮಾಡುವುದು ಬಹಳಷ್ಟು ಒಳ್ಳೆಯದು. ಹೀಗೆ ಅಶ್ವಗಂಧವನ್ನು ಔಷಧಿಯಾಗಿ ಬಳಕೆ ಮಾಡುವುದಕ್ಕಿಂತ ಮೊದಲು ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಸೂಚನೆಯನ್ನು ಗಮನಿಸುವಂತಹದ್ದು ಒಳ್ಳೆಯದು.
1: ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಆರೋಗ್ಯ ಮಾಹಿತಿ.
2: ನಾವು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇವೆ. ಈ ಚಟುವಟಿಕೆಯನ್ನು ನಡೆಸುವುದಕ್ಕೆ ನಮಗೆ ಶಕ್ತಿ ಬೇಕಾಗ್ತದೆ. ಹಾಗೆಯೇ ನಮ್ಮ ದೇಹದಲ್ಲಿ ನಡೆಯುವ ಅನೇಕ ಪ್ರಕ್ರಿಯೆಗಳಿಗೆ ಕಬ್ಬಿಣದ ಅಂಶ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ನಮ್ಮ ದೇಹದ ರಕ್ತದಲ್ಲಿರುವ ಆಮ್ಲಜನಕ ಸರಬರಾಜುಗಾರ ಪ್ರೋಟೀನ್ ಆಗಿರುವ ಹಿಮೋಗ್ಲೋಬಿನ್ ಉತ್ಪಾದನೆಯಾಗುವುದಕ್ಕೆ ಕಬ್ಬಿಣದ ಅಂಶ ಅತಿ ಅಗತ್ಯವಾಗಿ ಬೇಕಾಗಿದೆ. ಸಾಕಷ್ಟು ಕಬ್ಬಿಣದ ಅಂಶ ಇಲ್ಲದೇ ಇದ್ದರೆ ದೇಹಕ್ಕೆ ಅಗತ್ಯವಿದ್ದಷ್ಟು ಹಿಮೋಗ್ಲೋಬಿನ್ ಉತ್ಪಾದಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆಗ ಕೆಂಪು ರಕ್ತ ಕಣಗಳು ಅಸಹಜವಾಗಿ ಕಿರಿದಾದ ಗಾತ್ರಕ್ಕಿಳಿಯುವುದರಿಂದ ನಮ್ಮ ಅಂಗಾಂಗಗಳು ಮತ್ತು ಜೀವಕೋಶಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಸರಬರಾಜು ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ರಕ್ತಹೀನತೆಯ ಲಕ್ಷಣಗಳಿಗೆ ಕಾರಣವಾಗ್ತದೆ. ಪುಟ್ಟ ಮಕ್ಕಳು, ಹದಿಹರೆಯದವರು, ಅಧಿಕ ಋತುಸ್ರಾವ ಹೊಂದಿರುವಂತಹ ಮಹಿಳೆಯರು, ಹೀಗೆ ಎಲ್ಲ ವಯೋಮಾನದವರು ಕಬ್ಬಿಣಾಂಶ ಕೊರತೆಯ ರಕ್ತಹೀನತೆಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಬಾಲಕಿಯರು ವಯಸ್ಸಿಗೆ ಬಂದು ಋತುಚಕ್ರ ಆರಂಭವಾಗುವ ಹಂತದಲ್ಲಿ ಅವರ ಕಬ್ಬಿಣಾಂಶದ ಅಗತ್ಯ ಹೆಚ್ಚಾಗಿರುತ್ತದೆ. ಯಾಕೆಂದರೆ ಋತುಸ್ರಾವದಿಂದಾಗಿ ಕಬ್ಬಿಣಾಂಶ ನಷ್ಟವಾಗುವುದು ಹೆಚ್ಚು. ಇದು ಹದಿಹರೆಯದ ಬಾಲಕಿಯರಲ್ಲಿ ಕಡಿಮೆ ಕಬ್ಬಿಣಾಂಶ ಹೊಂದಿರುವ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ಆಹಾರ ಮತ್ತು ಪಾನೀಯಗಳಲ್ಲಿರುವ ಕಬ್ಬಿಣದ ಅಂಶವು ಜೀರ್ಣಾಂಗ ವ್ಯೂಹದ ಮೂಲಕ ದೇಹಕ್ಕೆ ಹೀರಿಕೆಯಾಗ್ತದೆ. ಆ ಬಳಿಕ ಅದು ಅಸ್ಥಿಮಜ್ಜೆಗೆ ರವಾನೆಯಾಗಿ ರಕ್ತ ಕಣಗಳು ಉತ್ಪತ್ತಿಯಾಗ್ತವೆ. ಇಲ್ಲಿ ಕಬ್ಬಿಣಾಂಶವು ಪ್ರೋಟೀನ್ ಜೊತೆಗೆ ಸಂಯೋಜಿಸಲ್ಪಟ್ಟು ಹಿಮೋಗ್ಲೋಬಿನ್ ಉತ್ಪಾದನೆಯಾಗ್ತದೆ. ಬಳಕೆಯಾಗದ ಕಬ್ಬಿಣದ ಅಂಶವು ಅಸ್ಥಿಮಜ್ಜೆ ಮತ್ತು ಪಿತ್ತಜನಕಾಂಗದಂತಹ ಅಂಗಗಳಲ್ಲಿ ಶೇಖರವಾಗ್ತವೆ. ದೇಹಕ್ಕೆ ಅಧಿಕ ಕಬ್ಬಿಣಾಂಶದ ಅಗತ್ಯವಾದಂತಹ ಪರಿಸ್ಥಿತಿಯಲ್ಲಿ ಕಬ್ಬಿಣಾಂಶದ ಕೊರತೆಯ ಲಕ್ಷಣಗಳು ಕಂಡುಬರಬಹುದು. ಉದಾಹರಣೆಗೆ, ಬೆಳವಣಿಗೆಯ ವೇಗವರ್ಧನೆಯ ಸಂದರ್ಭದಲ್ಲಿ, ಅಂದರೆ ಹದಿಹರೆಯದಲ್ಲಿ, ನಮ್ಮ ದೇಹವು ಬೆಳೆಯುತ್ತಾ ಇರುವಂತಹ ಎಲುಬುಗಳು, ಜೀವಕೋಶಗಳು ಮತ್ತು ಸ್ನಾಯುಗಳಿಗೆ ನೆರವಾಗುವಾಗ ಉಂಟಾಗಬಹುದು. ಪೌಷ್ಟಿಕಾಂಶ ಕೊರತೆಯ ರಕ್ತಹೀನತೆಗೆ ಅನೇಕ ಕಾರಣಗಳಿವೆ. ಎದೆ ಹಾಲು ಬಿಡಿಸುವಲ್ಲಿ ವಿಳಂಬವಾಗಿರುವುದು, ರಕ್ತ ನಷ್ಟವಾಗುವುದು, ಕಳಪೆ ಗುಣಮಟ್ಟದ ಆಹಾರ ಸೇವನೆ, ಅಧಿಕ ಪ್ರಮಾಣದಲ್ಲಿ ಹಸುವಿನ ಹಾಲು ಸೇವನೆ, ಆಹಾರ ದೇಹಕ್ಕೆ ಹೀರಿಕೆಯಾಗುವಲ್ಲಿ ಕೊರತೆ ಉಂಟಾಗುವುದು, ಕಬ್ಬಿಣಾಂಶದ ಅಗತ್ಯ ದೇಹಕ್ಕೆ ಅತಿ ಹೆಚ್ಚು ಇರುವ ಅವಧಿ, ಅಂದರೆ ದೇಹವು ತೀವ್ರ ಬೆಳವಣಿಗೆ ಹೊಂದುವಂತಹ ಸಮಯ, ಋತುಚಕ್ರ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಉಂಟಾಗುವುದು, ಸೋಂಕುಗಳು ಮತ್ತು ಹೊಟ್ಟೆ ಹುಳುಗಳ ಕಾಟ, ಇವೆಲ್ಲ ಕಾರಣಗಳಿಂದ ರಕ್ತಹೀನತೆ ಉಂಟಾಗಬಹುದು. ತೂಕ ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿರುವ ಮತ್ತು ಸಸ್ಯಾಹಾರಿ ಯುವತಿಯರಲ್ಲಿ ರಕ್ತಹೀನತೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಮಗುವು ಬಹುಬೇಗನೆ ದಣಿವನ್ನು ಹೊಂತಾ ಇದ್ದರೆ, ಪೇಲವಾಗಿ ಕಾಣಿಸ್ತಾ ಇದ್ದರೆ, ಆಗಾಗ ಉಸಿರು ಕಟ್ಟುವಿಕೆ ಅನುಭವಿಸ್ತಾ ಇದ್ದರೆ, ಹೃದಯ ತೀವ್ರವಾಗಿ ಬಡಿದುಕೊಳ್ತಾ ಇದ್ದರೆ, ಮಣ್ಣು, ಐಸ್ ಅಥವಾ ಪೇಂಟನ್ನು ತಿನ್ನುವುದಕ್ಕೆ ಬಯಸಿದರೆ, ಉಗುರುಗಳು ಬಿರುಕು ಬಿಟ್ಟಿದ್ದರೆ, ಇಲ್ಲವೇ ಆಗಾಗ ಕಿರಿಕಿರಿ ಮಾಡ್ತಾ ಇದ್ದರೆ, ವೈದ್ಯರ ಜೊತೆಗೆ ಸಮಾಲೋಚಿಸಿ ರಕ್ತ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ರಕ್ತಹೀನತೆಗೆ ಚಿಕಿತ್ಸೆ ಒದಗಿಸದೆ ಹಾಗೆಯೇ ಬಿಟ್ಟರೆ ಶ್ವಾಸಕೋಶ ಮತ್ತು ಹೃದಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಕ್ತ ಪರೀಕ್ಷೆಯಲ್ಲಿ ಹಿಮೋಗ್ಲೋಬಿನ್ನ ಮಟ್ಟ ಕಡಿಮೆ ಇದ್ದು ಕೆಂಪು ರಕ್ತ ಕಣಗಳು ಕಿರಿದು ಗಾತ್ರದ್ದಾಗಿ ಪೇಲವಾಗಿ ಕಂಡುಬಂದರೆ ಕಬ್ಬಿಣಾಂಶ ಕೊರತೆಯ ರಕ್ತಹೀನತೆ ಇರಬಹುದು. ರಕ್ತದಲ್ಲಿ ಫೆರಟಿನ್ ಅಂಶ ಕಡಿಮೆ ಇದ್ದರೂ ಇದನ್ನು ಖಚಿತಪಡಿಸಿಕೊಳ್ಳಬೇಕು. ದೇಹಕ್ಕೆ ಕಬ್ಬಿಣಾಂಶವನ್ನು ಪೂರೈಸುವುದು ಮತ್ತು ಕಬ್ಬಿಣಾಂಶ ಕೊರತೆಗೆ ಕಾರಣವಾಗುವ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆಯನ್ನು ಒದಗಿಸುವಂತಹದ್ದು ರಕ್ತಹೀನತೆಯ ಚಿಕಿತ್ಸೆಯಲ್ಲಿ ಒಳಗೊಂಡಿರುವಂತಹ ಅಂಶಗಳು. ಕಬ್ಬಿಣಾಂಶದ ಕೊರತೆಯನ್ನು ಸರಿದೂಗಿಸುವುದಕ್ಕೆ ಮಕ್ಕಳಿಗೆ ಕಬ್ಬಿಣಾಂಶವುಳ್ಳ ಸಿರಪ್ಪನ್ನು ನೀಡುವಂತಹದ್ದು, ಹದಿಹರೆಯದವರಿಗೆ ಕಬ್ಬಿಣಾಂಶದ ಮಾತ್ರೆಗಳನ್ನು ನೀಡುವಂತಹದ್ದು ಉತ್ತಮವಾದಂತಹ ವಿಧಾನ. ಕಬ್ಬಿಣಾಂಶ ಮಾತ್ರೆಗಳು ಅನಾರೋಗ್ಯದ ಅನುಭವ, ಎದೆಯುರಿ, ಮಲಬದ್ಧತೆ ಮತ್ತು ಬೇದಿಯಂತಹ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಊಟವಾದ ಬಳಿಕ ಮಾತ್ರೆಗಳನ್ನು ತೆಗೆದುಕೊಳ್ಳುವಂತಹದ್ದು ಮತ್ತು ಸಾಕಷ್ಟು ದ್ರವಾಹಾರವನ್ನು ಸೇವನೆ ಮಾಡುವಂತಹದ್ದು ಈ ಅಡ್ಡ ಪರಿಣಾಮಗಳನ್ನು ನಿವಾರಿಸಿಕೊಳ್ಳಬಹುದು. ರೋಗಿಗೆ ಕಬ್ಬಿಣಾಂಶ ಮಾತ್ರೆಗಳನ್ನು ಸೇವಿಸುವುದು ಸಾಧ್ಯವಿಲ್ಲದೇ ಹೋದಲ್ಲಿ, ಮಾತ್ರೆಗಳು ಸರಿಯಾದ ಪರಿಣಾಮ ಬೀರದೇ ಇದ್ದಲ್ಲಿ ಡ್ರಿಪ್ ಮೂಲಕವೂ ಕೂಡ ರಕ್ತನಾಳಿಗಳಿಗೆ ಕಬ್ಬಿಣಾಂಶವನ್ನು ಸೇರಿಸಬಹುದು. ಕಬ್ಬಿಣಾಂಶ ಪೂರಣವು ತಲೆನೋವು, ಸಂದು ನೋವು ಹಾಗೂ ಅಪರೂಪಕ್ಕೆ ಅಲರ್ಜಿಯಂತಹ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ರಕ್ತಹೀನತೆಯು ತೀವ್ರ ಸ್ವರೂಪದಲ್ಲಿದ್ದು ಹೃದಯ ವೈಫಲ್ಯಕ್ಕೆ ಕಾರಣವಾಗುವ ಹಾಗಿದ್ದರೆ ಮಗುವಿಗೆ ರಕ್ತ ಮರುಪೂರಣ ಚಿಕಿತ್ಸೆಯನ್ನು

0: ಕೂಡಿಸಬೇಕಾಗ್ತದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಕಬ್ಬಿಣಾಂಶವುಳ್ಳಂತಹ ಮಾತ್ರೆಯನ್ನೇ ಸೇವಿಸಬೇಕಾಗಿಲ್ಲ. ಅದರ ಬದಲಿಗೆ ಹೆಚ್ಚು ಕಬ್ಬಿಣಾಂಶವನ್ನು ಹೊಂದಿರುವಂತಹ ಸೊಪ್ಪು ತರಕಾರಿಗಳನ್ನು, ಪಾಲಕ್, ಬಸಳೆ ಇವುಗಳನ್ನು ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡಬಹುದು.
1: ಆರೋಗ್ಯ ಮಾಹಿತಿ ಕೇಳಿದಿರಿ.

ಕೇಳುಗರೆ, ಇಂದು ರಾತ್ರಿ 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಪ್ರಕಾಶ್ ನಾಯ್ಕ್ ಅವರಿಂದ ಭಾಷಣವನ್ನ ಕೇಳಲಿರುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಮೂಡಿಬರಲಿರುವುದು.

0: ಇದು ಆಕಾಶವಾಣಿ ಈಗೊಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 2ನೇ ದಿನದ ಆಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೂಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ

0: ದೇಶದ ವಿಕಸಿತ ಭಾರತ ಪ್ರಯಾಣದಲ್ಲಿ ಭಾರತದ ಯುವ ಜನರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. 2014ರಿಂದ ಉನ್ನತ ಶಿಕ್ಷಣದಲ್ಲಿ ದೇಶದ ವಿಸ್ತರಣೆಯನ್ನು ಅವರು ಎತ್ತಿ ತೋರಿಸಿದರು. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಗಮನಿಸಿದ ಅವರು ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಅರೆವಾಹಕಗಳು, ರೋಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳ ಮಹತ್ವದ ಕುರಿತು ವಿವರಿಸಿದರು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ 17 ಜಿಲ್ಲೆಗಳಲ್ಲಿ 6,453 ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು 2014ರಿಂದ 2026ರವರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಆರ್ಥಿಕತೆಯನ್ನು ಪರಿವರ್ತಿಸುವಲ್ಲಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಪಾರ ಸಾಮರ್ಥ್ಯವಿದೆ ಎಂದು ಅಮಿತ್ ಶಾ ಹೇಳಿದರು. ರಾಜಸ್ಥಾನದಾದ್ಯಂತ ಹೆಚ್ಚಿನ ಹಾಲು ನೀಡುವ ಸಾಮರ್ಥ್ಯ ಹೊಂದಿರುವ ಹಸು ಮತ್ತು ಎಮ್ಮೆ ತಳಿಗಳು ಪ್ರತಿ ಕುಟುಂಬಕ್ಕೂ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. 3 ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ತುಂಡಿಖೇಲ್ನ ಸೇನಾ ಮಂಟಪಕ್ಕೆ ನಾಳೆ ಭೇಟಿ ನೀಡಲಿರುವ ಜನರಲ್ ಸೇಠ್ ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರದಲ್ಲಿ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ನಂತರ ಜನರಲ್ ಸೇಠ್ ರಾಷ್ಟಪತಿ ಭವನದಲ್ಲಿ ನಡೆಯುವ ಹೂಡಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾರತೀಯ ಮತ್ತು ನೇಪಾಳಿ ಸೇನೆಗಳ ನಡುವಿನ ವಿಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ನೇಪಾಳಿ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರಿಗೆ ನೇಪಾಳಿ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9ರಿಂದ 17ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗುತ್ತಿದೆ. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಹೆಚ್ಚಿನ ಸಂಖ್ಯೆಯ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸಚಿವರು ಸ್ವತಃ ಮೋಟಾರ್ ಸೈಕಲ್ನಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಭಾಗವಹಿಸುವವರ ಉತ್ಸಾಹವನ್ನು ಹೆಚ್ಚಿಸಿದರು. ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತಿ ಮತ್ತು ರಾಷ್ಟೀಯ ಹೆಮ್ಮೆಯ ಸಂದೇಶವನ್ನು ತಿಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ದಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸೈಬರ್ ಕುಸ್ತಿ 2026ಗಾಗಿ ನೋಂದಣಿ ನಿನ್ನೆ ಆರಂಭವಾಗಿದ್ದು ಮುಂದಿನ ತಿಂಗಳು 10ರವರೆಗೆ ತೆರೆದಿರುತ್ತದೆ. ಭಾಗವಹಿಸುವಿಕೆ ಉಚಿತವಾಗಿದ್ದು ತಂಡದಲ್ಲಿ ಮೂವರಂತೆ ವಿದ್ಯಾರ್ಥಿಗಳು ಮತ್ತು ಸ್ವತಂತ್ರ ಸಂಶೋಧಕರಿಗೆ ಇದು ಮುಕ್ತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್ ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು ಈ ಮೂಲಕ ರಜೌರಿ, ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜನವನ್ನು ಒದಗಿಸಲಾಗಿದೆ. ಕಾಲಿಧರ್ ಶ್ರೇಣಿಯ ಮೂಲಕ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದ 2.79 ಕಿಲೋಮೀಟರ್ ಉದ್ದದ ಈ ಸುರಂಗವು ಅಸ್ತಿತ್ವದಲ್ಲಿರುವ ಮಾರ್ಗದ ಕಠಿಣ ಪ್ರದೇಶವನ್ನು ಬೈಪಾಸ್ ಮಾಡುತ್ತದೆ. ಪ್ರಯಾಣದ ದೂರವನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡಿ ಗಣನೀಯ ಪ್ರಯಾಣ ಸಮಯವನ್ನು ಉಳಿಸುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು ಪ್ರಸ್ತುತ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ಲಘು ವಾಹನಗಳಿಗೆ ಮಾತ್ರ ತೆರೆದಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಉ ಉಕ್ರೇನ್ ಮತ್ತು ರಷ್ಯಾ ಇಂದು ಪರಸ್ಪರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಗಳು ಎರಡೂ ಕಡೆಗಳಲ್ಲಿ ಕನಿಷ್ಠ 11 ಜನರನ್ನು ಬಲಿ ಪಡೆದಿವೆ.

0: ರಷ್ಯಾದ್ಯಂತ ಉಕ್ರೇನ್ ನೂರಾರು ಡ್ರೋನ್ಗಳನ್ನು ಹಾರಿಸಿದ್ದು ಆರು ಜನರು ಬಲಿಯಾಗಿದ್ದಾರೆ. ಡ್ರೋನ್ ದಾಳಿಗಳು ಮೂರು ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. 150ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಒಳಗೊಂಡ ಈ ದಾಳಿಗಳು ಹಲವಾರು ಮನೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹಾನಿಗೊಳಿಸಿದವು. ರಷ್ಯಾದ ರಕ್ಷಣಾ ಸಚಿವಾಲಯವು ರಾತ್ರಿಯಿಡೀ 822 ಉಕ್ರೇನಿಯನ್ ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಏತನ್ಮಧ್ಯೆ ಉಕ್ರೇನ್ನಲ್ಲಿ ರಷ್ಯಾದ ದಾಳಿಗಳು ಐದು ಜನರನ್ನು ಬಲಿ ಪಡೆದಿವೆ. ರಷ್ಯಾ ದಾಳಿಗಳು ಕ್ರಿವಿ ರಿಹ್ನಲ್ಲಿರುವ ಲೋಹಶಾಸ್ತ್ರೀಯ ಸ್ಥಾವರ ಮತ್ತು ಕೈವ್ನಲ್ಲಿರುವ ಹಲವಾರು ಮಿಲಿಟರಿ ಕೈಗಾರಿಕಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದ್ದವು ಎಂದು ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಸಾಫ್ಟಾದ ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಪೂರ್ವ ಏಷ್ಯಾದ ಅಡಿಕೆಯನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಣೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ಬೃಹತ್ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಭೇದಿಸಿದೆ. ಈ ಕುರಿತು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದ್ದು, ಈವರೆಗೆ ನಡೆದಿರುವ ತನಿಖೆಯಲ್ಲಿ 2500 ಕೋಟಿ ರೂಪಾಯಿಗೂ ಅಧಿಕ ಕಂದಾಯ ನಷ್ಟವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 9 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಇಂದಿನ ದಿನದ ಆಟದ ಅಂತ್ಯಕ್ಕೆ ಭಾರತದ ಪರವಾಗಿ ದೇವದತ್ ಪಡಿಕ್ಕಲ್ 167 ರನ್ ಗಳಿಸಿದರೆ ಧ್ರುವ್ ಜುರೇಲ್ 51 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಸ್ತುತ ಕಣದಲ್ಲಿದ್ದಾರೆ. ಶ್ರೀಲಂಕಾ ಪರವಾಗಿ ಪ್ರಭತ್ ಜಯಸೂರ್ಯ 4 ವಿಕೆಟ್ ಪಡೆದರೆ ಕೇಶರ ನುವಾಂಥ 3 ವಿಕೆಟ್ ಗಳಿಸಿ ಮಿಂಚಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 23ರವರೆಗೆ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009ರ ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು ಎರಡನೇ ಬಾರಿಯಾಗಿದೆ. 2011ರಿಂದ ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ ಒಂದು ಪದಕ ಗೆಲ್ಲುತ್ತಾ ಬಂದಿದ್ದು ಈವರೆಗೆ ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಭಾರತದ ಪ್ರಮುಖ ಪದಕದ ಭರವಸೆ ಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಸ್ಪರ್ಧೆಯಲ್ಲಿದ್ದಾರೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಿತು. 1954ರಲ್ಲಿ ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕಿಜೂರು ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಶಿವಾಯಂ ರಾಷ್ಟ್ರೋಧ್ವಜಾರೋಹಣ ನೆರವೇರಿಸಿದರು. ಪೆಸಿಫಿಕ್ ದ್ವೀಪ ರಾಷ್ಟ್ರ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ದದ ಪಂದ್ಯದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ಪೂಲ್ ಡಿ ವಿಭಾಗದ ಈ ಪಂದ್ಯವು 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ಭಾರತದ ಪರವಾಗಿ ನವನೀತ್ ಕೌರ್ ಮತ್ತು ದೀಪಿಕಾ ತಲಾ ಒಂದು ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ ಎರಡನೇ ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕೇಳಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ್.
2: ಬಹಳ ದಿನಗಳ ನಂತರ ಸ್ನೇಹಿತ ರಘು ಮನೆಗೆ ಹೋದೆ. ಗಂಡ ಹೆಂಡತಿ ಇಬ್ಬರು ಖುಷಿಯಿಂದ

ಅಲ್ಲೇ ಬರಮಾಡಿಕೊಂಡರು. ಬಹಳ ದಿನಗಳಾದದ್ರಿಂದ ನನಗೂ ತುಂಬ ಖುಷಿಯಾಯಿತು. ಹಾಗೆ ಟೀ ಕುಡಿತಾ ಹರಟುತ್ತಾ ಕೂತಿದ್ವಿ. ಅವನ ಮಗ ನಿಶ್ಚಲ್ ಬಹಳ ಚೂಟಿ. ಮನೆಯ ಕಪಾಟಿನಲ್ಲಿ ನೇತು ಹಾಕಿರುವ ಮೆಡಲ್ಗಳು ಅವನ ಬುದ್ಧಿವಂತಿಕೆಯನ್ನು ಸಾರಿ ಹೇಳುತ್ತಿತ್ತು. ಗೋಡೆ ಹೊರಗಡೆ ಅವನು ಬಿಡಿಸಿದ ಚಿತ್ರಗಳು ಕೂಡ ರಾರಾಜಿಸುತ್ತಿದ್ದವು. ಹೊರಗಡೆ ಅಂಗಳದಲ್ಲಿ ಸ್ನೇಹಿತರ ಜೊತೆ ಆಟ ಮುಗಿಸಿ ಒಳಗಡೆ ಬಂದವನೇ ನನ್ನ ನೋಡಿ, ಹಾಯ್ ಅಂಕಲ್, ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ ಅಂತ ನಗುತ್ತಾ ಮಾತನಾಡಿಸಿದ. ಹಾಗೆ ತನ್ನ ಸ್ಕೂಲ್ ಬ್ಯಾಗ್ ಓಪನ್ ಮಾಡಿ ಅದರಿಂದ ಒಂದು ಪೇಪರ್ ತೆಗೆದು ಓದಲಾರಂಭಿಸಿದ. ನಿಶ್ಚಲ್ ತನ್ನ ಮಧುರವಾದ ಧ್ವನಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಬಾಯಿಪಾಠ ಮಾಡಲು ಆರಂಭಿಸಿದ. ಅವನಷ್ಟಕ್ಕೆ ಅವನು ಓದುತ್ತಿದ್ದ. ನಮಗೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿತು. ಅಂದಾಗ ನನ್ನ ಗಮನ ಅವನ ಭಾಷಣದತ್ತ ಹರಿಯಿತು. ಮುಂದುವರಿದು ಸ್ವಾತಂತ್ರ್ಯ ಸಿಗಲು ಹಲವು ಹೋರಾಟಗಾರರು ಕಾರಣ. ಸಿಕ್ಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ಹೀಗೆ ಇವೆಲ್ಲವುಗಳ ಮಧ್ಯೆ ನನಗೆ ಹಲವು ಬಾರಿ ಕಿವಿ ಮೇಲೆ ಬಿದ್ದ ಸ್ವಾತಂತ್ರ್ಯ ಸಿಕ್ಕಿತು, ಸ್ವಾತಂತ್ರ್ಯ ಸಿಗಲು, ಸಿಕ್ಕ ಸ್ವಾತಂತ್ರ್ಯ ಎಂಬ ಶಬ್ದಗಳು ಸ್ವಲ್ಪ ಬೇಸರವನ್ನು, ಕೋಪವನ್ನು ಕೊಂಚ ಕೆರಳುವಂತೆಯೂ ಮಾಡಿತು. ಆದರೂ ತಾಳ್ಮೆಯಿಂದ ಇದ್ದು, ಕಾರಣ ನಿಶ್ಚಲ್ 4ನೇ ತರಗತಿ ಓದು ಹುಡುಗ, ತಪ್ಪು ಅವನದಲ್ಲ ಅಂತ ಗೊತ್ತಿತ್ತು. ಆದರೂ ಅವನಲ್ಲಿಗೆ ಹೋಗಿ ಹೇಳಿಯೇಬಿಟ್ಟೆ, ಪುಟ್ಟ ನಿಶ್ಚಲ್, ನೀನು ಓದುತ್ತಿರುವುದರಲ್ಲಿ ಒಂದು ಚಿಕ್ಕ ಅಸಮಂಜಸವಾದಂತಹ ಶಬ್ದವಿದೆ, ಅದು ಶುದ್ಧ ತಪ್ಪು ಎಂದಾಕ್ಷಣ, ಅಂಕಲ್ ಯಾವುದು ತಪ್ಪು, ನೀವು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ ಅಂತ ಕೂಗಾಡಿ ಕೇಳಿಬಿಟ್ಟ. ಹಾಗೆ ಅವನಿಗೆ, ನಿಶ್ಚಲ್, ನೀನೇನು ತಪ್ಪು ಮಾಡುತ್ತಿಲ್ಲ, ಆದರೆ ಈ ಸ್ವಾತಂತ್ರ್ಯ ಅನ್ನೋದು ಸುಲಭವಾಗಿ ಸಿಕ್ಕಿರೋದಲ್ಲ, ಅದನ್ನು ಹೋರಾಟ ಮಾಡಿ ರಕ್ತ ಹರಿಸಿ ತ್ಯಾಗ ಮಾಡಿ ನಮ್ಮ ಹಿರಿಯರು ಪಡೆದುಕೊಂಡಿರೋದು ಎಂದು ಅವನಿಗೆ ಹೇಳಿದಾಗ ಅವನು ಹೌದಾ ಅಂತಾಕ್ಷಣ ಕೆಲವು ನಿದರ್ಶನಗಳನ್ನು ಅವನ ಮುಂದಿಟ್ಟೆ. ನಿಶ್ಚಲ್ ತನ್ನ ಭಾಷಣದ ಶಬ್ದಗಳನ್ನೇನೋ ಬದಲಿಸಿಕೊಂಡ, ಆದರೆ ನಾವು ನಮ್ಮ ಅರಿವನ್ನು ಎಂದು ಬದಲಿಸಿಕೊಳ್ಳೋದು? ಆ ಹೋರಾಟದ ಅದ್ಭುತ ಹಾದಿಗಳನ್ನು ಕಾಣದಿರಬಹುದು, ಆದರೆ ಇತಿಹಾಸದ ಪುಟಗಳು ಆ ಶ್ರೇಷ್ಠ ತ್ಯಾಗದ ಕುರಿತು ನೀಡಿರುವ ಮಾಹಿತಿಗಳು, ವಿವರಣೆಗಳು ಮೈ ರೋಮಾಂಚನಗೊಳಿಸುತ್ತವೆ, ಮೈ ನವಿರೇಳಿಸುತ್ತದೆ. ಮತ್ತು ಈ ಸ್ವಾತಂತ್ರ್ಯ ಎನ್ನುವುದು ಸಿಕ್ಕಿರೋದಲ್ಲ, ರಕ್ತ ಹರಿಸಿ ಪಡೆದಿರೋದು ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ. ಎಂಜಿಲ್ ಕಾಸು ಅಧಿಕಾರಕ್ಕಾಗಿ ಬ್ರಿಟಿಷರ ಮನೆ ಕಾಯುತ್ತಾ ಭಾರತ ಮಾತೆಯ ಮಡಿಲಲ್ಲಿಯೇ ಆಶ್ರಯ ಪಡೆದು ದೇಶಪ್ರೇಮಿಗಳ ಹೋರಾಟದ ಯೋಜನೆಗಳನ್ನು ಬ್ರಿಟಿಷರಿಗೆ ಹೇಳುವ ಮೂಲಕ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಧಕ್ಕೆಯಾದ ದೇಶದ್ರೋಹಿ ರಕ್ತ ಬೀಜಾಸುರರು ಒಂದು ಕಡೆಯಾದರೆ, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂದು ನಂಬಿ ತಾನು ಹುಟ್ಟಿದ ಈ ನಾಡು, ಅನ್ನ ನೀಡಿದ ಈ ಭೂಮಿ ತಾಯಿಯ ನೆನೆದು ಭಾರತ ಮಾತೆಯನ್ನು ಪರಕೀಯರಿಂದ ಬಂಧಮುಕ್ತಗೊಳಿಸಬೇಕು, ಸಂಪದ್ಭರಿತವಾದ ಸಂಸ್ಕೃತಿಯ ಬೀಡಾದ ನಮ್ಮ ತಾಯ್ನಾಡನ್ನು ಸ್ವತಂತ್ರಗೊಳಿಸಬೇಕೆಂದು ಪಣತೊಟ್ಟು ಮನೆ ಸಂಸಾರ ಯೌವನ ಐಶ್ವರ್ಯ ಎಲ್ಲವನ್ನು ತ್ಯಾಗ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದ ಭಾರತೀಯ ವೀರಪುತ್ರರು ಇನ್ನೊಂದೆಡೆ. ಅವರ ಆದರ್ಶಗಳು, ದೇಶಕ್ಕಾಗಿ ಅವರ ಮಾಡಿದ ತ್ಯಾಗ ನೆನೆಯದೇ ಇದ್ದರೆ ಇಂದು ತಪ್ಪಾದೀತು. ಅದನ್ನು ನೆನೆದಾಗಲೆಲ್ಲ ಮೈನವಿರೇಳುತ್ತದೆ. ನಾವು ನೆನೆಯುವ ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರ ದಿಗ್ಗಜರ ನಡುವೆ 10 ವೀರವನಿತೆಯರು, 100 ಗ್ರಾಮೀಣ ಯುವಕರು ಕೂಡ ಪ್ರಾಣ ತೆತ್ತಿರೋದನ್ನು ನಾವು ಮರೆಯುವಂತಿಲ್ಲ. ಎಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಪಥಸಂಚಲನದಲ್ಲಾಗಲಿ ಅಥವಾ ಸಭೆ ಸಮಾರಂಭಗಳಲ್ಲಾಗಲಿ ಭಾಗವಹಿಸದೇ ಇರಬಹುದು, ಆದರೆ ಅವರವರ ಧಾಟಿಯಲ್ಲಿ ಅವರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆ ಅನನ್ಯವಾದದ್ದು, ಅಮೂಲ್ಯವಾದದ್ದು. ಬಂಗಾಳದ ಬರಹಗಾರ್ತಿ ಪ್ರೀತಿಲತಾ ವದೇದಾರ್ ಕೇವಲ ಕಾದಂಬರಿಗಳನ್ನು ಬರೆಯುತ್ತಾ ಕಾಲ ಕಳೆದಿದ್ದರೆ ಇಂದು ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸೇರುತ್ತಿರಲಿಲ್ಲ. ಇಂದಿನ ಬಾಂಗ್ಲಾದೇಶದಲ್ಲಿರುವ ಚಿತ್ಗಾಂಗ್ ಬ್ರಿಟಿಷರು ತಮ್ಮ ಶಸ್ತ್ರಾಗಾರವನ್ನು ಹೊಂದಿದ್ದರು. ಭಾರತೀಯರನ್ನು ಹಂಗಿಸಲೆಂದೇ ನಾಯಿಗಳು ಮತ್ತು ಭಾರತೀಯರಿಗೆ ಒಳಗಡೆ ಪ್ರವೇಶ ಇಲ್ಲ ಎಂಬ ಬ್ರಿಟಿಷ್ ಅಟ್ಟಹಾಸದ ಬೋರ್ಡು ನೇತು ಹಾಕಲಾಗಿತ್ತು ಚಿತ್ಗಾಂಗ್ ಶಸ್ತ್ರಾಗಾರದಲ್ಲಿ. ಚಿತ್ಗಾಂಗ್ ಶಸ್ತ್ರಾಗಾರದ ಮೇಲೆ 1932 ಪ್ರೀತಿಲತಾ ವದೇದಾರ್ ಪಂಜಾಬಿ ಪುರುಷನ ವೇಷ ಧರಿಸಿ 15 ಕ್ರಾಂತಿಕಾರಿ ಪುರುಷರ ತಂಡದೊಂದಿಗೆ ದಾಳಿ ನಡೆಸಿ ಅದನ್ನು ಸ್ಫೋಟಿಸಿದ್ದನ್ನು ನಾವು ಎಂದಾದರೂ ಮರೆಯಲು ಸಾಧ್ಯವೇ ದೇಶಪ್ರೇಮಿಗಳೇ? ಆ ಕಾಲದಲ್ಲಿ ವಿಧವೆಯರು ಎಂದರೆ ಅಬಲೆಯರೆಂದೇ ಪರಿಗಣಿಸಲಾಗುತ್ತಿತ್ತು. ಕಾರಣ ಪತಿಯನ್ನು ಕಳೆದುಕೊಂಡ ಆ ಸ್ತ್ರೀಯರು ಸಮಾಜದ ಮುಖ್ಯವಾಹಿನಿಗೆ ಬರುವುದು ಬಹಳ ವಿರಳವಾಗಿತ್ತು. ಆದರೆ ದೇಶ ಎಂಬ ವಿಚಾರ ಬಂದಾಗ ಅವರಲ್ಲಿರೋ ಆ ಕಿಚ್ಚು ಮೂಡುತ್ತಿತ್ತು ಎಂಬುದಕ್ಕೆ

ಉದಾಹರಣೆ ಬಿಜಾಪುರ ದೇಸಾಯಿ ಮನೆತನದ ವಿಧವಾ ಮಹಿಳೆ ಕಾಶಿಬಾಯಿ. ಬ್ರಿಟಿಷ್ ಕಲೆಕ್ಟರ್ ವಿರುದ್ಧ ತೋರಿದ ಧೈರ್ಯ ಅಜರಾಮರವಾಗಿದೆ. ಆಗರ್ಭ ಶ್ರೀಮಂತ ಮನೆತನದ ಮಹಿಳೆ ರಾಲ್ಸ್ ರಾಯ್ ಕಾರೊಂದನ್ನು ಖರೀದಿಸಿದ್ದಳು. ಬಿಜಾಪುರಕ್ಕೆ ಬ್ರಿಟಿಷ್ ಅಧಿಕಾರಿಯು ಭೇಟಿಯಿದ್ದ ಕಾರಣ ಆತನ ಜಿಲ್ಲಾ ಪ್ರವಾಸಕ್ಕೆಂದು ಆಕೆಯ ರಾಲ್ಸ್ ರಾಯ್ಸ್ ಕಾರನ್ನು ನೀಡುವಂತೆ ಬ್ರಿಟಿಷ್ ಕಮಿಷನರ್ ತನ್ನ ಸರ್ಜೆಂಟ್ನನ್ನು ಕಳುಹಿಸಿದ. ಬಂದ ಸರ್ಜೆಂಟ್ಗೆ ಖಾರವಾಗಿ ಉತ್ತರಿಸಿದ ಕಾಶಿಬಾಯಿ ಕಾರು ತನ್ನ ಕುಟುಂಬದ ಬಳಕೆಗಾಗಿಯೇ ಹೊರತು ಪರಕೀಯರ ಮೋಜಿನ ಪ್ರವಾಸಕ್ಕಾಗಿ ಅಲ್ಲ, ಯಾವ ಕಾರಣಕ್ಕೂ ಅದನ್ನು ನೀಡುವುದಿಲ್ಲ ಎಂದು ದೇಶಪ್ರೇಮ ಭರಿತ ಮಾತುಗಳಲ್ಲಿಯೇ ಉತ್ತರಿಸಿದಳು. ಕೋಪಗೊಂಡ ಕಮಿಷನರ್ ನೀಡದಿದ್ದರೆ ಆ ಕಾರಿನ ಓಡಾಟದ ಪರವಾನಿಗೆಯನ್ನು ರದ್ದುಗೊಳಿಸುವುದಾಗಿ ಹೆದರಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಅವಳು, ಪರವಾನಿಗೆ ರದ್ದಾದರೆ ಕಾರನ್ನು ಬೆರಣಿ ತಟ್ಟಿ ಒಣಗಿಸುತ್ತೇನೆ ವಿನಃ ಬ್ರಿಟಿಷರಿಗೆ ನೀಡುವುದಿಲ್ಲ ಎಂದು ಮರುತ್ತರಿಸಿದಳು. ಕಮಿಷನರ್ ಕಾರಿನ ಪರವಾನಿಗೆಯನ್ನು ರದ್ದುಗೊಳಿಸಿದ. ಕಾಶಿಬಾಯಿ ಆ ದುಬಾರಿ ಕಾರನ್ನು ಮನೆಯ ಮುಂದಿಟ್ಟು ಅದರ ಮೇಲೆ ಬೆರಣಿ ಒಣಗಿಸಿ ಬ್ರಿಟಿಷ್ ಅಧಿಕಾರಕ್ಕೆ ತಕ್ಕ ಉತ್ತರವನ್ನು ನೀಡಿ ತನ್ನ ಬ್ರಿಟಿಷ್ ವಿರೋಧಿ ಮನೋಭಾವವನ್ನು ಪ್ರದರ್ಶಿಸಿರುವುದನ್ನು ನಾವು ನೆನೆಯದಿರಲು ಸಾಧ್ಯವೇ? ಸಾಂಸಾರಿಕ ಜೀವನದ ಕುರಿತಾಗಿ ಗಂಡಿಗಿಂತ ಹೆಚ್ಚು ಯೋಚಿಸುವವಳು ಹೆಣ್ಣು. ನೇರವಾಗಿ ತನ್ನ ಬಯಕೆಯನ್ನು ವ್ಯಕ್ತಪಡಿಸದಿದ್ದರೂ ತಾನು ಮದುವೆಯಾಗುವ ಗಂಡು ಹೀಗಿರಬೇಕು ಎಂದು ಮನಸ್ಸಿನಲ್ಲಿಯೇ ಬಿಂಬ ಮೂಡಿಸಿಕೊಂಡಿರುತ್ತಾಳೆ. ಅವನ ಎತ್ತರ, ಬಣ್ಣ, ಕೆಲಸ, ಸಂಪಾದನೆ, ಸೌಂದರ್ಯ ಎಲ್ಲವೂ ಈ ಬಗೆಯಲ್ಲಿಯೇ ಅಡಕವಾಗಿರುತ್ತದೆ, ಈ ಬಯಕೆಯಲ್ಲಿಯೇ ಕೂಡಿರುತ್ತದೆ. ಯಾವುದು ಚಲನಚಿತ್ರದ ಹೀರೋವನ್ನು ಆಟಗಾರನನ್ನೋ ಹೋಲುವ ಗಂಡನ ನಿರೀಕ್ಷೆಯೂ ಆಗಿರಬಹುದು. ಆದರೆ ಶಕುಂತಲಾ ದಮಾನ್ಕರ್ ಎಂಬ ಹೆಸರಿನ ವೀರ ಮಹಿಳೆಯನ್ನು ತಾವು ಕೇಳಿರಬಹುದು. ಶಕುಂತಲಾ ದಮಾನ್ಕರ್ ಹೆಸರು ಅಷ್ಟಾಗಿ ಕೇಳದೆಯೂ ಇರಬಹುದು. ಅವಳು ವಿದ್ಯಾರ್ಥಿ ದಿಸೆಯಿಂದಲೇ ತನ್ನ ಜೀವನವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮುಡಿಪಿಟ್ಟ ವೀರಪುತ್ರಿ ಇವಳು. ಕಾಲೇಜಿನ ತರಗತಿಗಳನ್ನು ಬಹಿಷ್ಕರಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಈಕೆ ಕರೆ ಕೊಟ್ಟರೆ ಸಾಕು, ಸಾವಿರಾರು ವಿದ್ಯಾರ್ಥಿಗಳು ಒಮ್ಮೆಲೆ ಬಂದು ಜಮಾಯಿಸಿ ಬಿಡುತ್ತಿದ್ದರು. ಅಂತಹ ಪಾದರಸದಂತಹ ಹೋರಾಟದ ಚೈತನ್ಯ ಇವಳದ್ದು. ಮನೆಯಲ್ಲಿ ಸ್ಥಿತಿವಂತರಾದರೂ ಇವಳು ಪ್ರೀತಿಸಿದ್ದು ಬ್ರಿಟಿಷರು ಹಗರಿರುಳು ಹುಡುಕಾಡುತ್ತಿದ್ದ ಅವನ ರುಂಡ ತಂದು ಕೊಟ್ಟವರಿಗೆ 5,000 ರೂಪಾಯಿ ಬಹುಮಾನ ಘೋಷಣೆಯಾದ ಭೂಗತ ನಿಸ್ವಾರ್ಥಿ ಸ್ವಾತಂತ್ರ್ಯ ಹೋರಾಟಗಾರ ಶಂಕರ್ ಕುರ್ತಕೋಟಿಯನ್ನು. ಶಕುಂತಲಾ ತನ್ನ ಪ್ರೇಮ ನಿವೇದನೆಯನ್ನು ಶಂಕರ್ನಲ್ಲಿ ಸಲ್ಲಿಸಿದಾಗ ಶಂಕರ್ ನಿರಾಕರಿಸಿದರು. ಸಮಾಧಾನಗೊಳ್ಳದೆ ಆಕೆಗೆ ಕಾರಣ ತಿಳಿಯಲು ಹಠ ಹಿಡಿದು ಕೂತಾಗ ಆತ ಸೌಮ್ಯವಾಗಿ ಉತ್ತರಿಸಿದ. ನೋಡು ಶಕುಂತಲಾ, ನಾನೊಬ್ಬ ಬ್ರಿಟಿಷರು ಹುಡುಕುತ್ತಿದ್ದ ಕೈದಿ. ನನ್ನ ರುಂಡದ ಮೇಲೆ 5,000 ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ನಾನು ಎಂದು ಬ್ರಿಟಿಷರ ಕೈ ಸೇರುತ್ತೇನೋ ಅಂದೇ ನನ್ನನ್ನು ಗಲ್ಲಿಗೇರಿಸುತ್ತಾರೆ. ನೀನಿನ್ನೂ ಚಿಕ್ಕವಳು, ಒಳ್ಳೆಯ ಹುಡುಗನನ್ನು ಆಯ್ಕೆ ಮಾಡಿಕೋ, ಕ್ಷಮಿಸಿಬಿಡು ಎಂದು ಹೊರಟಿ ಹೋದನು. ಪ್ರತಿಯಾಗಿ ಶಕುಂತಲಾ ನಗುತ್ತಾ ಉತ್ತರಿಸುತ್ತಾಳೆ, ನೀನು ಬ್ರಿಟಿಷರಿಗೆ ಬೇಕಾದ ಕೈದಿ ಇರಬಹುದು, ಆದರೆ ನನ್ನ ಅಂತರಾತ್ಮ ಒಪ್ಪಿದ ವೀರ. ಪ್ರಾಣ ಇರುವವರೆಗೂ ನಿನ್ನೊಡನೆ ಭಾರತ ಮಾತೆಯನ್ನು ಬಂಧ ಮುಕ್ತಗೊಳಿಸುವ ನಿನ್ನ ಹೋರಾಟದ ಜೊತೆ ಕೇವಲ ಪತ್ನಿಯಾಗಿಯಲ್ಲ, ನಿನ್ನ ಅನುಯಾಯಿಯಾಗಿ ನಾನಿರುವೆ. ಇಂದೋ ನಾಳೆಯೋ ಅಥವಾ ಮದುವೆಯಾದ ಮರುಕ್ಷಣವೋ ನೀನು ಗಲ್ಲಿಗೇರಿದರೆ ಹೆಮ್ಮೆಯಿಂದ ಹೇಳಿಕೊಳ್ಳುವೆ, ನಾನು ಸ್ವತಂತ್ರ ಹೋರಾಟಗಾರನ ವಿಧವಾ ವೀರಪತ್ನಿ ಎಂದು. ನಂತರ ಅವರ ವಿವಾಹವು ಒಂದು ಅಜ್ಞಾತ ಸ್ಥಳದಲ್ಲಿ ನಡೆಯುತ್ತದೆ. ಈ ನೈಜ ಕಥೆಯನ್ನು ಕೇಳಿದಾಗ ಅನ್ನಿಸಿರಬೇಕು, ಸ್ವಾತಂತ್ರ್ಯ ಸಿಕ್ಕಿರೋದಲ್ಲ, ತ್ಯಾಗ ಬಲಿದಾನ ಮೂಲಕ ಪಡೆದಿರೋದೆಂದು. ತ್ಯಾಗ, ಧೈರ್ಯ, ಶೌರ್ಯ ಮತ್ತು ದೂರದೃಷ್ಟಿತ್ವ ಇನ್ನೊಂದಕ್ಕೆ ಹೆಸರು ಭಗತ್ ಸಿಂಗ್. ಶೌರ್ಯ ಮತ್ತು ಸ್ಫೂರ್ತಿಯ ಸಂಕೇತವಾದ ಭಗತ್ ಸಿಂಗ್ ಬ್ರಿಟಿಷರ ಜನವಿರೋಧಿ ನೀತಿಗಳನ್ನು ವಿರೋಧಿಸಲು ಹಿಂದೂಸ್ತಾನ್ ಅಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ರಚಿಸಿಕೊಳ್ಳದಿದ್ದರೆ ಸಾರ್ವಜನಿಕ ಸುರಕ್ಷತಾ ಮತ್ತು ವ್ಯಾಪಾರ ವಿವಾದಗಳ ಮಸೂದೆಯನ್ನು ವಿರೋಧಿಸಿ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಸ್ಫೋಟಿಸದಿದ್ದರೆ ತನ್ನ ಎಳೆಯ ವಯಸ್ಸಿನಲ್ಲೇ ಸಾವನ್ನು ಆಲಂಘಿಸಿಕೊಳ್ಳದಿದ್ದರೆ ಹೋರಾಟ ಆ ತೀವ್ರತೆಯನ್ನು ಪಡೆದುಕೊಂಡಿರುತ್ತಿರಲಿಲ್ಲ, ಇಂದು ನಾವು ಸ್ವಾತಂತ್ರ್ಯವಾಗಿ ಬದುಕಲು ಸಾಧ್ಯವಾಗುತ್ತಲೂ ಇರುತ್ತಿರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿಯ 43 ಬಂಗಾಳಿ ರೆಜಿಮೆಂಟ್ನಲ್ಲಿ ಸೈನಿಕನಾಗಿ ನೇಮಕಗೊಂಡ ಮಂಗಲ್ ಪಾಂಡೆ ಸೈನ್ಯದಲ್ಲಾದ ಅನ್ಯಾಯದ ವಿರುದ್ಧ ದನಿಯೆತ್ತದೆ, ಧೂರ್ತ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹಲ್ಲೆ ಮಾಡದೆ ಸಂಬಳ ಪಡೆದು ಸುಮ್ಮನಿದ್ದರೆ ದೇಶಭಕ್ತಿಯ ಕಿಡಿಯಾಗಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಲಿ ನಡೆಯುತ್ತಲೇ ಇರಲಿಲ್ಲ. ಸ್ವಾತಂತ್ರ್ಯ ಪಡೆಯಲು ಹಿಂದೆ ನಡೆದ ಹಿಂಸೆ ಮತ್ತು ಕ್ರಾಂತಿಯ ಮಾರ್ಗವನ್ನು ನೆನೆಯುವ ಅಗತ್ಯವಿದೆ ಎಂದು ಭಾವಿಸಿ ತನ್ನ ಕಾಲೇಜು ದಿನಗಳಲ್ಲೇ ಕ್ರಾಂತಿಕಾರಿ ಧೋರಣೆಯೊಂದಿಗೆ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇಟ್ಟು ತನ್ನ ಜೊತೆ
ಆಜಾದ್ ಎಂಬ ಶಬ್ದ ಸೇರಿಸಿಕೊಂಡ

0: ಚಂದ್ರಶೇಖರ್ ಆಜಾದ್ ಹಲವು ವರ್ಷಗಳವರೆಗೆ ಹೋರಾಡಿ ಬ್ರಿಟಿಷರಿಗೆ ಸಿಗಬಾರದೆಂದು ತಾನೇ ಗುಂಡು ಹಾರಿಸಿಕೊಂಡು ಹುತಾತ್ಮನಾದ ಚಂದ್ರಶೇಖರ್ ಆಜಾದ್ ಸ್ವತಂತ್ರ ಹೋರಾಟದ ಅಂಕಣಕ್ಕೆ ಇಳಿಯದಿದ್ದರೆ ಆ ಹೋರಾಟದ ಗತಿ ತೀವ್ರತೆಯೇ ಕಾಣಲು ಸಾಧ್ಯವಿತ್ತೇ? ಖಂಡಿತ ಇಲ್ಲ. ಇವೆಲ್ಲ ಕೆಲವೇ ಕೆಲವು ನಿದರ್ಶನಗಳು. ಸ್ವಾತಂತ್ರ್ಯದ ಹೋರಾಟದ ಹಾದಿಯಲ್ಲಿ ಇಂತಹ ಸಾವಿರಾರು ಪ್ರಾಣತ್ಯಾಗ, ಜೀವನ ಪರಿತ್ಯಾಗ, ಇಂತಹ ನೈಜ ಕಥೆಗಳು ನಮ್ಮ ಮುಂದಿವೆ. ಇನ್ನಾದರೂ ನಮ್ಮ ಹಿರಿಯರು ತಮ್ಮ ವೈಯಕ್ತಿಕ ಜೀವನವನ್ನು, ಸಾಂಸಾರಿಕ ಸುಖವನ್ನು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಆ ಯಶೋಗಾಥೆಗಳನ್ನು ನೆನೆದು ನಡೆಯೋಣ. ತಾಂಡವಾಡುತ್ತಿರುವ ಭ್ರಷ್ಟಾಚಾರಕ್ಕೆ ತಿಲಾಂಜಲಿ ಹಾಡೋಣ. ದೇಶದ ಭದ್ರತೆಗೆ ಕಂಟಕಪ್ರಾಯವಾದ ಭಯೋತ್ಪಾದನೆಯನ್ನು ಬುಡಸಮೇತ ಕಿತ್ತು ಹಾಕೋಣ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಆರ್ಥಿಕತೆಯಲ್ಲಿ ಮುನ್ನಡೆ ಸಾಧಿಸೋಣ. ಸ್ವಾರ್ಥ, ಲಾಲಸ್ಯ, ಲೋಭಿತನ, ಧನದಾಹವನ್ನು ಮರೆತು ದೇಶದ ಒಳಿತಿಗಾಗಿ ಕಿಂತಿತ್ತು ಸೇವೆಯನ್ನು ಮಾಡೋಣ. ಜಾತಿ, ಧರ್ಮ, ಶ್ರೀಮಂತ, ಬಡವ ಎಂಬ ಭೇದ ಭಾವ ಮರೆತು ಒಟ್ಟಿಗೆ ಬಾಳುವ ಐಕ್ಯತೆಯ ಮಂತ್ರದೊಂದಿಗೆ ಬದುಕು ಸಾಗಿಸೋಣ. ಜನವರಿಯಲ್ಲೇನೋ, ಆಗಸ್ಟ್ ತಿಂಗಳಲ್ಲೇನೋ ತ್ರಿವರ್ಣ ಧ್ವಜ ಹಿಡಿದು ದೇಶಪ್ರೇಮವನ್ನು ಪ್ರದರ್ಶಿಸುವ ದೇಶಭಕ್ತರಾಗದೆ ದೇಶಪ್ರೇಮವನ್ನು ಮೈಗೂಡಿಸಿಕೊಳ್ಳೋಣ. ನೈಜ ಭಾರತೀಯರಾಗೋಣ. ಭಾರತ ಮಾತೆಯ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಭಾರತ ಮಾತೆಗೆ ಜೈಯೋಣ.
1: ಸ್ವಾತಂತ್ರ್ಯ ಹೋರಾಟದ ನೆನಪುಗಳು ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸಿರಿಗಂಧ. ಇಲ್ಲಿ ಕೆಲವೊಂದು ಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಸಿರಿಗಂಧದಲ್ಲಿ ಈಗ ಕೇಳೋಣ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ವಸುಂಧರಾ ದಾಸ್ ಹಾಗೂ ಬಾಬ್ಜಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಾಬ್ಜಿ ಸಂದೀಪ್ ಅವರಿಂದ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಚಂದ್ರಚಕೋರಿ ಚಿತ್ರದಿಂದ ಆರಿಸಿರುವ ಗೀತೆ, ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜಕುಮಾರ್ ಅವರದ್ದು.

ಜನುಮದ ಜೋಡಿ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಯುಗಳ ಗಾಯನದಲ್ಲಿ, ಸಂಗೀತ ಮತ್ತು ಸಾಹಿತ್ಯ ವಿ ಮನೋಹರ್ ಅವರಿಂದ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಯಜಮಾನ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜೇಶ್ ರಾಮನಾಥ್ ಅವರಿಂದ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಸಿರಿಗಂಧದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ, ವಿಷ್ಣು ಸೇನಾ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ದೇವ ಅವರಿಂದ.

0: मन।
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳು ಅಂಜದ ಗಂಡು ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಗೀತರಚನೆ ಹಾಗೂ ಸಂಗೀತ ನಿರ್ದೇಶನ ನೀಡಿದ್ದಾರೆ ಹಂಸಲೇಖಾ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಯುಗಳಸ್ವರದಲ್ಲಿ ಹಾಡಿರುವಂಥ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ, ಗೀತರಚನೆ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕುರಿಗಳು ಸರ್ ಕುರಿಗಳು ಚಿತ್ತದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಮನು ಹೇಮಂತ್ ಹಾಗೂ ರಮೇಶ್ ಚಂದ್ರ. ಗೀತರಚನೆ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಮೂಡಿಬರಲಿರುವುದು.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ಮೂಡಿಬರಲಿರುವುದು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್. ನಿರ್ದೇಶನ ಜಿ ಶಾಂತಕುಮಾರ್. ಕೇಳಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ.

0: ಮಗಳೇ ದುರ್ಗಾವತಿ, ನಮ್ಮ ಸುಖದ ಬದುಕಿನ ಮೇಲೆ ವಿಧಿಯ ಕಣ್ಣು ಬಿದ್ದಿತು. ನನ್ನ ಮಗ ದಲ್ಪಚ್ಯಾನನ್ನು ಕಸಿದುಕೊಂಡಿತು. ಗಡಾಕಟಂಗ ಸಾಮ್ರಾಜ್ಯ ಶಾಂತಿಯಿಂದ ಇತ್ತು. ಪ್ರಜೆಗಳು ಸುಖ ಶಾಂತಿಯಿಂದ ನೆಮ್ಮದಿಯಿಂದಿದ್ದರು. ಆದರೆ ಆದರೆ ಈಗ ಈ ದುರಂತ ಸಂಭವಿಸಿದೆ.
1: ರಾಜಮಾತೆಯವರೇ, ರಾಣಿ ಸಾಹೇಬರೇ, ತಾವು ಸಮಾಧಾನ ಮಾಡಿಕೊಳ್ಳಿ.
0: ರಾಜಪುರೋಹಿತರೇ, ರಾಜಮಾತೆಯಲ್ಲ, ಮಗನನ್ನು ಕಳೆದುಕೊಂಡ ತಾಯಿ ಅಳುತ್ತಿದ್ದಾಳೆ. ಇವಳು ರಾಣಿಯಲ್ಲ, ತನ್ನ ಗಂಡನನ್ನು ಕಳೆದುಕೊಂಡ ಪತ್ನಿ ಅಳುತ್ತಿದ್ದಾಳೆ. ಇಂದು ಒಂದು ದಿನವಾದರೂ ಆಕೆ ಮನಪೂರ್ತಿ ಅಳಲು ಬಿಡಿ ರಾಜಪುರೋಹಿತರೇ.
1: ಮಹಾರಾಣಿ, ದೇವರ ವಿಧಿಯನ್ನು ಯಾರೂ ಬದಲಾಯಿಸಲಾರರು. ಆದರೆ ಇದು ಶೋಕ ಪಡುವ ಸಮಯ ಅಲ್ಲ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ರಾಜ್ಯದ ಗೌರವ ಮತ್ತು ರಕ್ಷಣೆಯ ಮುಂದೆ ರಾಜಕುಟುಂಬದ ವೈಯಕ್ತಿಕ ದುಃಖ ಅತ್ಯಲ್ಪವಾದದ್ದು. ಗಡಾರಾಜ್ಯದ ಸುತ್ತಲೂ ಬರೀ ಶತ್ರುಗಳೇ ತುಂಬಿದ್ದಾರೆ. ಈಗ ನಾವು ದುರ್ಬಲರಾದರೆ ಗೊಂಡವಾನ ಸಾಮ್ರಾಜ್ಯವನ್ನು ಪರಾಧೀನವಾಗಿಸಲು ಹೆಚ್ಚು ಸಮಯ ಬೇಕಾಗಿಲ್ಲ.
2: ರಾಜಮಾತೆಯವರೇ, ಕ್ಷಮಿಸಬೇಕು. ನಗರದಲ್ಲಿ

0: ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಸುದ್ದಿ ಹರಡುತ್ತಿದೆ. ಮಹಾರಾಣಿ ದುರ್ಗಾವತಿಯವರು ಮಹಾರಾಜನೊಂದಿಗೆ ಸತಿ ಆಗಲಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ.
1: ಏನು, ಅದು ಎಂದಿಗೂ ನಡೆಯುವುದಿಲ್ಲ.
2: ಇಲ್ಲ, ನಾನು ಸತಿ ಆಗುವುದಿಲ್ಲ. ನನ್ನ ಪತಿಯನ್ನು ನಾನು ಮನಸ್ಸಿನಿಂದಲೂ ಪ್ರೀತಿಯಿಂದಲೂ ಸ್ವೀಕರಿಸಿದ್ದೆ. ಅವರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರ ಅಪೂರ್ಣ ಕನಸುಗಳನ್ನು ನನಸು ಮಾಡುವ ಹೊಣೆಗಾರಿಕೆ ಈಗ ನನ್ನದಾಗಿದೆ. ತಾಯಿ ದುರ್ಗೆ ಕೊಟ್ಟಿರುವ ಈ ಅಮೂಲ್ಯ ಜೀವನವನ್ನು ವ್ಯರ್ಥ ಮಾಡಲು ನಾನು ತಯಾರಿಲ್ಲ. ಇಂದಿನಿಂದ ನನ್ನ ಪ್ರತಿಯೊಂದು ಉಸಿರೂ ಕೂಡ ನನ್ನ ಮಾತೃಭೂಮಿಯ ರಕ್ಷಣೆ ಹಾಗೂ ಗೌರವ ಕಾಪಾಡಲು ಮೀಸಲಾಗಿರುತ್ತದೆ.
1: ಏನಾಯಿತು ದಿವಾನ್ ಆಧಾರ್ ಸಿಂಗ್?
3: ರಾಜಮಾತೆಯವರೇ, ಮಾಲ್ವಾದ ಸುಲ್ತಾನ್ ಭಾಜ್ ಬಹದ್ದೂರ್ ಖಾನ್ ನಮ್ಮ ರಾಜ್ಯದ ಮೇಲೆ ದಾಳಿ ನಡೆಸಿದ್ದಾನೆ.
1: ಏನು? ಅವನ ತಂದೆ ಶೂಜಾತ್ ಖಾನ್ ಸತ್ತು ಇನ್ನು ಕೆಲವೇ ದಿನಗಳಾಗಿವೆ ಅಷ್ಟೇ. ಅದಾಗಲೇ ಅವನ ಕಣ್ಣು ನಮ್ಮ ರಾಜ್ಯದ ಮೇಲೆ ಬಿದ್ದಿತ್ತೆ. ಎದ್ದು ನಿಲ್ಲು ಮಗಳೇ, ಇನ್ನು ನೀನು ದಲ್ಪತ್ ಶಾನ ವಿಧುವೆ ಅಷ್ಟೇ ಅಲ್ಲ, ಗಡಾ ರಾಜ್ಯದ ಮಹಾರಾಣಿ.
2: ಆಧಾರ್ ಸಿಂಗ್, ಬಾಜ್ ಬಹದ್ದೂರನ ಪ್ರತಿಯೊಂದು ಕಲ್ಲಿಗೂ ನಾವು ಬಂಡೆಯಿಂದ ಉತ್ತರ ಕೊಡುತ್ತೇವೆ. ತಕ್ಷಣ ಸೇನೆಯನ್ನು ಸನ್ನದ್ಧಗೊಳಿಸಿ. ಈ ಯುದ್ಧದಲ್ಲಿ ನಾನೇ ಸ್ವತಃ ಸೇನೆಯನ್ನು ಮುನ್ನಡೆಸುತ್ತೇನೆ.
3: ನಿಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿ.

0: ಮಗಳೇ ದುರ್ಗಾವತಿ, ಬಾಜ್ ಬಹದ್ದೂರನನ್ನು ಬಂಧಿಸಿದ ನಂತರ ಏಕೆ ಬಿಡುಗಡೆಗೊಳಿಸಿದೆ? ಅವನು ಮತ್ತೆ ಮುಂದೊಂದು ದಿನ ದ್ರೋಹ ಬಗೆದರೆ?
1: ರಾಜಮಾತೆ, ಶತ್ರುವನ್ನು ಸೋಲಿಸುವುದು ನಮ್ಮ ಕರ್ತವ್ಯ, ಸೋತವನಿಗೆ ಕ್ಷಮೆ ನೀಡುವುದು ನಮ್ಮ ಧರ್ಮ. ಅವನು ತನ್ನ ಮಾತು ತಪ್ಪಿ ಮತ್ತೆ ದ್ರೋಹ ಬಗೆದರೆ ಅವನಿಗೆ ತಕ್ಕ ಉತ್ತರ ನೀಡುವುದು ಕೂಡ ನಮಗೆ ತಿಳಿದಿದೆ.
0: ದಿವಾನ್ ಆಧಾರ್ ಸಿಂಗ್,
2: ರಾಜಮಾತೆ,
0: ರಾಣಿ ಸತಿಯಾಗಲಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಯಾರು ಹಬ್ಬಿಸಿದರು ಎಂಬುದೇನಾದರೂ ಗೊತ್ತಾಯಿತೆ? ಏಕೆ ಮೌನವಾಗಿದ್ದೀರಿ?
2: ಕ್ಷಮಿಸಿ ರಾಜಮಾತೆ, ಆ ಸಂಚಿನ ಹಿಂದೆ ಕುಮಾರ ಚಂದ್ರಶಃ ಇದ್ದರು.
0: ಹೌದಾ? ಅಣ್ಣನ ಮರಣದ ನಂತರ ಅವನ ಮನಸ್ಸಿನ ದುರುದ್ದೇಶ ಈಗ ಸ್ಪಷ್ಟವಾಗಿ ತಿಳಿಯಿತು. ಅವನ ಆಸೆ ಎಂದೆಂದಿಗೂ ನೆರವೇರುವುದಿಲ್ಲ. ದಿವಾನರೇ, ನಾವು ಎಚ್ಚರಿಕೆಯಿಂದಿರಬೇಕು. ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕದ ಸಮಯದಲ್ಲಿ ಚಂದ್ರಶಃ ಯಾವುದಾದರೂ ಕುತಂತ್ರ ಮಾಡಿದರೆ ತಕ್ಷಣ ಅವನನ್ನು ಬಂಧಿಸಿ.
2: ತಮ್ಮ ಆದೇಶದಂತೆಯೇ ಆಗಲಿ ರಾಜಮಾತೆಯವರೇ.

0: ರಾಣಿ ದುರ್ಗಾವತಿ ಅವರಿಗೆ, ರಾಜಕುಮಾರ ವೀರನಾರಾಯಣರಿಗೆ.
1: ಮಹಾರಾಣಿಯವರೇ, ಈಗ ರಾಜಕುಮಾರರಿಗೆ ರಾಜಕಿರೀಟವನ್ನು ತೊಡಿಸಿ.
2: ನಿಲ್ಲಿಸಿ, ನಿಲ್ಲಿಸಿ ಇದನ್ನ. ಮಹಾರಾಜ ದಲ್ಪಚ್ಚ ಅವರ ನಂತರ ಈ ಸಿಂಹಾಸನದ ಹಕ್ಕುದಾರ ನಾನು. ನಾನು ಅವರ ತಮ್ಮ ಚಂದ್ರಶಾ. ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಹಕ್ಕು ನನಗಷ್ಟೇ, ನನಗಷ್ಟೇ ಇರುವುದು. ವೀರನಾರಾಯಣ ಇನ್ನೂ ಬಾಲಕ, ದುರ್ಬಲ. ರಾಜ್ಯವನ್ನು ನಡೆಸುವ ಸಾಮರ್ಥ್ಯ ಅವನಿಗಿಲ್ಲ.
3: ಇಲ್ಲ ಚಂದ್ರಶಾ, ಗೊಂಡವಾನದ ರಾಜನಾಗುವುದು ವೀರನಾರಾಯಣನೇ.
2: ಹಾಗಾದರೆ ಈ ರಾಜ್ಯವನ್ನು ನಡೆಸುವುದು ಯಾರು? ಶತ್ರುಗಳೊಂದಿಗೆ ಹೋರಾಡಿ ರಾಜ್ಯವನ್ನ ರಕ್ಷಿಸುವರು ಯಾರು? ಅಮ್ಮ,
3: ನನ್ನನ್ನು ಅಮ್ಮ

0: ಎಂದು ಕರೆಯಬೇಡ, ರಾಜಮಾತೆ ಎಂದು ಸಂಬೋಧಿಸು. ರಾಜ್ಯದ ಆಡಳಿತವನ್ನು ಮಹಾರಾಣಿ ದುರ್ಗಾವತಿ ನೋಡಿಕೊಳ್ಳುತ್ತಾರೆ. ಅವರಿಗೆ ಸಂಪೂರ್ಣ ಸಾಮರ್ಥ್ಯವಿದೆ. ನೀನು ಸುಖಭೋಗಗಳಲ್ಲಿ ತಲ್ಲೀನನಾಗಿದ್ದಾಗ ಅವರು ಬಾಜ್ ಬಹದ್ದೂರನನ್ನು ಯುದ್ಧದಲ್ಲಿ ಮಣಿಸಿದ್ದಾರೆ. ರಾಜ್ಯದಲ್ಲಿ ಕೋಟೆಗಳು, ಕೆರೆಗಳು ಹಾಗೂ ಜನಪಯೋಗಿ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
1: ಅದು ಏನೇ ಇರಲಿ, ಒಬ್ಬ ಮಹಿಳೆ ಯುದ್ಧ ಭೂಮಿಗೆ ಇಳಿಯುವುದು ನಮ್ಮ ಸಂಪ್ರದಾಯ ಅಲ್ಲ. ವಿಧವೆಯಾದ ಬಳಿಕ ಅವರು ಅರಮನೆಯ ಒಳಗೆ ಪರದೆಯ ಹಿಂದೆ ಇರಬೇಕು.
2: ಇಲ್ಲ ಚಂದ್ರ, ನಾನು ಪರದೆಯ ಹಿಂದೆ ಇರುವುದಿಲ್ಲ. ಅರಮನೆಯ ದರ್ಬಾರಿನಲ್ಲಿ ಪರದೆ ಇಲ್ಲದೆ ಕುಳಿತುಕೊಳ್ಳುತ್ತೇನೆ. ಅಗತ್ಯ ಬಂದರೆ ಪುರುಷ ವೇಷ ಧರಿಸುತ್ತೇನೆ. ಯುದ್ಧ ಬಂದರೆ ಇದುವರೆಗೂ ಇದ್ದಂತೆಯೇ ಮುಂದೆಯೂ ಸ್ವತಃ ಯುದ್ಧ ಭೂಮಿಯಲ್ಲಿ ನಿಂತು ಸೇನೆಯನ್ನು ಮುನ್ನಡೆಸುತ್ತೇನೆ. ಇನ್ನು ನಾನು ಕೇವಲ ನಿನ್ನ ಅತ್ತಿಗೆ ಅಲ್ಲ, ನಾನು ಗೊಂಡವಾನದ ಮಹಾರಾಣಿ ದುರ್ಗಾವತಿ. ದೊಡ್ಡ ಜವಾಬ್ದಾರಿಗಳನ್ನು ಹೊರುವ ಸಂದರ್ಭ ಬಂದಾಗ ಸಣ್ಣ ಸಣ್ಣ ಸಂಪ್ರದಾಯಗಳು ಮುರಿಯಲೇಬೇಕು.
1: ನಾನು ಇದನ್ನೆಲ್ಲ ಸಹಿಸುವುದಿಲ್ಲ. ನಾನು ಮಹಾರಾಜ ಸಂಗ್ರಾಮ್ ಶಾ ಅವರ ಪುತ್ರ.
2: ಅದನ್ನು ನಾನು ಮರೆತಿಲ್ಲ, ನೀವು ಸಹ ಮರೆಯಬೇಡಿ. ನಾನು ಸಹ ಮಹಾರಾಜ ಸಂಗ್ರಾಮ್ ಶಾ ಅವರ ಸೊಸೆ ಮತ್ತು ಚಂದೇಲ ವಂಶದ ರಾಜ ಕೀರ್ತಿ ಸಿಂಗ್ ಅವರ ಪುತ್ರಿ.
1: ರಾಜಮಾತೆ, ನೀವು ನನ್ನನ್ನು ಈ ಗದ್ದುಗೆ ಮೇಲೆ ಕೂರಿಸದಿದ್ದರೆ ಸೇನೆಯೊಳಗೆ ದಂಗೆ ಉಂಟಾಗಬಹುದು. ನೆನಪಿರಲಿ, ಅದಕ್ಕೆ ನೀವು ನನ್ನನ್ನು ಹೊಣೆ ಮಾಡಬಾರದು.
0: ದಂಗೆ? ಯಾರು ದಂಗೆ ಮಾಡುತ್ತಾರೆ? ನಾನು ನೋಡುತ್ತೇನೆ. ದಿವಾನ್ ಆಧಾರ್ ಸಿಂಗ್.
3: ಕುಮಾರ ಚಂದ್ರಶಃ, ಮಹಾರಾಜ ದಲ್ಪತ್ ಶಹ ಅವರ ನಿಧನದ ನಂತರ ರಾಜಮಾತೆಯವರ ಆದೇಶ ಪಾಲಿಸುವುದು ಗೊಂಡವಾನದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ರಾಜ್ಯದ ಹಿತವನ್ನು ಗಮನದಲ್ಲಿರಿಸಿ ಮಹಾರಾಣಿ ದುರ್ಗಾವತಿಯವರೇ ಆಡಳಿತ ನಡೆಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವನ್ನು ವಿರೋಧಿಸುವವರು ಗೊಂಡವಾನ ಸಾಮ್ರಾಜ್ಯದ ಶತ್ರುಗಳೆಂದು ಪರಿಗಣಿಸಲ್ಪಡುತ್ತಾರೆ.
1: ಆಧಾರ್ ಸಿಂಗ್,
3: ಸೈನಿಕರೇ, ಕುಮಾರ ಚಂದ್ರಶಃ ಮತ್ತು ಅವರ ಅನುಯಾಯಿಗಳನ್ನು ಕೂಡಲೇ ಬಂಧಿಸಿ.
1: ಆಧಾರ್ ಸಿಂಗ್, ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡು.
2: ಕುಮಾರ ಚಂದ್ರಶಃ, ನನ್ನನ್ನು ಸತಿಗೇರಿಸಲಾಗುತ್ತದೆ ಎಂಬ ಸುಳ್ಳು ವದಂತಿಯನ್ನು ಹರಡಿ ನೀವು ರಾಜ್ಯವನ್ನು ನಾಯಕತ್ವವಿಲ್ಲದಂತೆ ಮಾಡಲು ಯತ್ನಿಸಿದ್ದೀರಿ. ಇಂದು ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿ ರಾಜಮಾತೆಯ ಆದೇಶವನ್ನು ಉಲ್ಲಂಘಿಸಿದ್ದೀರಿ.
1: ಅದಕ್ಕೆ?
2: ಇಂತಹ ಅಪರಾಧಗಳಿಗೆ ಬೇರೆ ಯಾರಾದರೂ ಕಾರಣರಾಗಿದ್ದರೆ ಮರಣ ದಂಡನೆ ವಿಧಿಸಲಾಗುತ್ತಿತ್ತು.
1: ಏನಂದೆ?
2: ಆದರೆ ನೀವು ಗೊಂಡವಾನ ರಾಜವಂಶದ ಸದಸ್ಯರಾಗಿರುವುದರಿಂದ ನಿಮಗೆ ಗಡೀಪಾರ್ ಶಿಕ್ಷೆ ಮಾತ್ರ ವಿಧಿಸಲಾಗುತ್ತಿದೆ. ಇಂದಿನಿಂದ ನೀವು ಗೊಂಡವಾನದ ಗಡಿಯನ್ನು ದಾಟಿ ಒಳಗೆ ಕಾಲಿಡಬಾರದು ಎಂದು ವಿಧಿಸಲಾಗುತ್ತದೆ. ಒಂದು ವೇಳೆ ನೀವು ಪ್ರವೇಶ ಮಾಡಿದರೆ ಯಾವುದೇ ಸಾಮಾನ್ಯ ದೇಶದ್ರೋಹಿಗೆ ನೀಡುವ ಶಿಕ್ಷೆಯನ್ನೇ ನಿಮಗೂ ನೀಡಲಾಗುತ್ತದೆ.
1: ಇದನ್ನು ನಾನು ಒಪ್ಪುವುದಿಲ್ಲ.
2: ಸೈನಿಕರೇ,
1: ಸೈನಿಕರೇ,
2: ರಾಜ್ಯದ ಗಡಿ ಆಚೆಯವರೆಗೂ
1: ಒಪ್ಪುವುದಿಲ್ಲ.
2: ಗೌರವದಿಂದಲೇ ಕರೆದೊಯ್ಯಿರಿ.

0: ಪಂಜಹಾಪನ
1: ಬೀರ್ಬಲ್.
0: ಗೊಂಡವಾನದ ಮಹಾರಾಣಿ ದುರ್ಗಾವತಿಯವರೇ ಮಾಲ್ವಾದ ಬಾಜ್ ಬಹಾದ್ದೂರನ್ನ ಯುದ್ಧದಲ್ಲಿ ಸೋಲಿಸಿದ್ದಾರೆ. ಅವನ ಪ್ರಾಣವನ್ನು ಉಳಿಸಿ ಅವನನ್ನೂ ಕ್ಷಮಿಸಿದ್ದಾರೆ. ಈಗ ಎಲ್ಲೆಡೆ ಅವರ ಶೌರ್ಯ ಮತ್ತು ಉದಾರತೆಯ ಬಗ್ಗೆ ಚರ್ಚೆಯಾಗುತ್ತಿದೆ.
1: ಶೌರ್ಯ, ಉದಾರತೆ, ಬೀರ್ಬಲ್, ಬೇರೆಯವರ ಶೌರ್ಯದ ಮತ್ತು ಮಹತ್ವದ ಕಥೆಗಳನ್ನು ಕೇಳುವ ಅಗತ್ಯ ನನಗಿಲ್ಲ.

0: ಗೊಂಡವಾನವನ್ನು ನಮ್ಮ ಸಾಮ್ರಾಜ್ಯದ ಅಧೀನಕ್ಕೆ ತರುವುದು ನನ್ನ ಈಗಿನ ಅಗತ್ಯ ತುರ್ತು.
1: ಜಹಾಪನ, ಗೊಂಡವಾನ ಒಂದು ಚಿಕ್ಕ ಮತ್ತು ಶಾಂತಿಯುತ ರಾಜ್ಯ. ಅದು ನಮಗೆ ಯಾವ ರೀತಿಯಲ್ಲೂ ಅಪಾಯವಲ್ಲ.
0: ಅಪಾಯ ಗಡಿಗಳಿಂದ ಅಲ್ಲ ಬೀರ್ಬಲ್, ಅಪಾಯ ಇತಿಹಾಸದಿಂದ. ಮುಂದಿನ ಪೀಳಿಗೆ ನನ್ನನ್ನು ಅಕ್ಬರ್ ಮಹಾಶಯ ಎಂದು ಕರೆಯಬೇಕೆಂದಾದರೆ ತಲೆ ಎತ್ತಿ ನಿಲ್ಲುವ ಪ್ರತಿಯೊಬ್ಬ ರಾಜನನ್ನು ತಲೆ ಬಾಗಿಸಲೇಬೇಕು.
1: ಜಹಾಪನ, ಆದರೆ ಹಾಗಾದರೆ ತಮ್ಮ ಅಧೀನತೆಯನ್ನು ಒಪ್ಪದ ರಾಜರಿಗೆ ಏನು ಮಾಡುತ್ತೀರಿ?
0: ಮಣ್ಣಿನಲ್ಲಿ ಮಣ್ಣಾಗಿಸುತ್ತೇನೆ ಅವರನ್ನು, ಅವರ ಹೆಸರನ್ನು.

0: ಮಹಾರಾಣಿಯವರೇ, ಮೊಘಲ್ ಚಕ್ರವರ್ತಿ ಅಕ್ಬರ್ನ ದೂತನೊಬ್ಬ ತನ್ನ ಸಂದೇಶದೊಂದಿಗೆ ಆಗಮಿಸಿದ್ದಾನೆ.
1: ಮೊಘಲ್ ಚಕ್ರವರ್ತಿಯ ದೂತನೇ? ಅವನನ್ನು ಗೌರವದಿಂದ ಒಳಗೆ ಕರೆ ತನ್ನಿ.
2: ಮಹಾರಾಣಿ ಸಾಹೇಬ, ಹಿಂದೂಸ್ತಾನದ ಸಾಮ್ರಾಟ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅವರು ತಮಗಾಗಿ ಈ ವಿಶೇಷ ಉಡುಗೊರೆಯನ್ನು ಕಳುಹಿಸಿದ್ದಾರೆ. ಅವರ ಆದೇಶವೇನೆಂದರೆ, ನಿಮ್ಮ ಅಪೂರ್ವವಾದ ಯುದ್ಧದ ಆನೆ ಸರ್ಮನ್ ಹಾಗೂ ನಿಮ್ಮ ಪ್ರಧಾನ ಸಲಹೆಗಾರ ದಿವಾನ್ ಆಧಾರ್ ಸಿಂಗ್ ಅವರನ್ನು ದೆಹಲಿ ದರ್ಬಾರಿಗೆ ಕಳುಹಿಸಬೇಕು ಎಂಬುದು.
1: ಆದೇಶ? ಈ ತಟ್ಟೆಯಲ್ಲಿರುವ ಉಡುಗೊರೆ ಏನು?
2: ಮಹಾರಾಣಿಯವರೇ, ಇದು ಶುದ್ಧ ಚಿನ್ನದಿಂದ ಮಾಡಿಸಿದ ಪಂಜರ.
1: ದೂತರೆ, ನೀವು ಅತಿಥಿಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ನಮ್ಮ ಉತ್ತರವನ್ನು ಪಡೆದು ನಂತರ ಹೋಗುವಿರಂತೆ.
2: ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಣಿ.
1: ಅಕ್ಬರ್ನ ಧೈರ್ಯ ನೋಡಿ ಆಧಾರ್ ಸಿಂಗ್. ನಮ್ಮ ಪ್ರೀತಿಯ ಯುದ್ಧದಾನೆ ಸರ್ಮನ್ ಮತ್ತೆ ನಮ್ಮ ವಿಶ್ವಾಸಾರ್ಹ ದಿವಾನರಾದ ನಿಮ್ಮನ್ನು ಕೇಳಲು ಅವನಿಗೆ ಹೇಗೆ ಮನಸ್ಸಾಯಿತು?
3: ಮಹಾರಾಣಿಯವರೇ, ದುರ್ಬಲ ರಾಜ್ಯಗಳನ್ನು ಹೆದರಿಸಲು ಅಕ್ಬರನು ಈ ಬಗೆಯ ತಂತ್ರಗಳನ್ನು ಬಳಸುತ್ತಾನೆ.
1: ಹೌದು, ಆ ಚಿನ್ನದ ಪಂಜರವನ್ನು ಕಳುಹಿಸುವ ಮೂಲಕ ನಮ್ಮನ್ನು ತನ್ನ ಅಧೀನಕ್ಕೆ ಒಪ್ಪಿಸಿಕೊಳ್ಳುವ ಸಂದೇಶವನ್ನು ನೀಡಿದ್ದಾನೆ. ಅವನು ನಮ್ಮನ್ನು ಚಿನ್ನದ ಪಂಜರದೊಳಗಿನ ಪಕ್ಷಿಯನ್ನಾಗಿ ಮಾಡಲು ಬಯಸುತ್ತಿದ್ದಾನೆ.
3: ನಿಜ ನಿಜ ಮಹಾರಾಣಿಯವರೇ.
1: ಆ ಮೊಘಲ್ ದೂತನನ್ನು ಮತ್ತೆ ಸಭೆಗೆ ಕರೆತನ್ನಿ.
3: ಅಪ್ಪಣೆ ಮಹಾರಾಣಿ.
2: ತಮ್ಮ ಆದೇಶ ಏನು ಮಹಾರಾಣಿ?
1: ನಿಮ್ಮ ಕಾರ್ಯ ಮುಗಿದಿದೆ. ನಿಮ್ಮ ಜಹಾಪನಾಗೆ ಹೇಳಿ, ಗೊಂಡವಾನ ಒಂದು ಸ್ವತಂತ್ರ ರಾಜ್ಯ. ನಾವು ಯಾರ ಗುಲಾಮರೂ ಅಲ್ಲ. ಅವರು ಕಳಿಸಿದ ಈ ಅಪರೂಪದ ಉಡುಗೊರೆಗೆ ನಾವು ಶೀಘ್ರದಲ್ಲೇ ಸಮರ್ಪಕ ಉತ್ತರ ಕಳುಹಿಸುತ್ತೇವೆ. ನೀವಿನ್ನು ಹೊರಡಬಹುದು.
2: ಹಾಗೆಯೇ ತಿಳಿಸುತ್ತೇನೆ ಮಹಾರಾಣಿ.
3: ಮಹಾರಾಣಿಯವರೇ, ನಾವು ಈಗ ಮೌನವಾಗಿದ್ದರೆ ಅದನ್ನು ನಮ್ಮ ಹೇಡಿತನ ಎಂದು ಭಾವಿಸುವರು.
4: ಅದು ಸರಿ, ಆದರೆ ಅವರಿಗೆ ಏನು ಉತ್ತರ ಕಳುಹಿಸಬೇಕು?
1: ಅವನು ನಮಗೆ ಚಿನ್ನದ ಪಂಜರ ಕಳುಹಿಸಿದ್ದಾನಲ್ಲವೇ, ನಾವು ಅವನಿಗೆ ಹತ್ತಿ ಬಡಿಯುವ ಪಿಂಜಾರಿಕೆಯನ್ನು ಕಳಿಸೋಣ. ಅವನಿಗೆ ತಿಳಿಸಿ, ಗೊಂಡವಾನದ ಮೇಲೆ ಕಣ್ಣು ಹಾಕುವುದನ್ನು ಬಿಟ್ಟು ಜೀವನ ಪೂರ್ತಿ ಹತ್ತಿ ಬಡಿಯುವುದನ್ನು ಕಲಿಯಲಿ ಎಂದು.
4: ಚಿನ್ನದಿಂದಲೇ ಮಾಡಿಸಬೇಕೆ?
1: ಹೌದು, ಅವನು ಕಳಿಸಿದ ತೂಕ ಎಷ್ಟಿದೆಯೋ ಅಷ್ಟೇ ತೂಕದ ಪಿಂಜಾರಿಕೆ ಜಲಾಲುದ್ದೀನನಿಗೆ ತಿಳಿಯಬೇಕು. ಗೊಂಡವಾನದ ಮಹಾರಾಣಿ ಯಾವ ಭಿಕ್ಷುಕಿಯೂ ಅಲ್ಲ, ಅವನ ಚಿನ್ನದ ಮುಂದೆ ತಲೆಬಾಗುವವಳಂತೂ ಖಂಡಿತ ಅಲ್ಲ ಅಂತ.
3: ಮಹಾರಾಣಿಯವರೇ, ಅನುಮತಿ ನೀಡಿದರೆ ನಾನೇ ಹೋಗಿ ಕೊಟ್ಟು ಬರುತ್ತೇನೆ.
1: ನೀವೇ ಹೋಗುವುದು ಸೂಕ್ತ. ಆ ಅಹಂಕಾರಿ ಚಕ್ರವರ್ತಿಗೆ ಈ ಪಿಂಜಾರಿಕೆಯ ನಿಜವಾದ ಅರ್ಥವನ್ನು ವಿವರವಾಗಿ ತಿಳಿಸಿ ಬನ್ನಿ. ತಕ್ಷಣ ಸಿದ್ಧತೆ ಆರಂಭಿಸಿ.
3: ತಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿಯವರೇ.

0: होशियार हिंदुस्तान सम्राटा जिला इलाही जिला सुबानी जलालुद्दीन मोहम्मद अकबर दरबारिगे आगमिसुत्तिद्दारे।
1: ಜಹಂಪನ ಅವರ ವೈಭವ ಸದಾ ವೃದ್ಧಿಯಾಗಲಿ. ಗೊಂಡಾವನ ರಾಜ್ಯದ ಪ್ರಧಾನಮಂತ್ರಿ ದಿವಾನ್ ಆಧಾರ್ ಸಿಂಗ್ ತಮ್ಮನ್ನು ಭೇಟಿಯಾಗಲು ಆಗಮಿಸಿದ್ದಾರೆ.
2: ಅವರನ್ನು ಒಳಗೆ ಕಳಿಸು.
3: ಜಹಾಂಪನ ಅವರಿಗೆ ನನ್ನ ನಮಸ್ಕಾರಗಳು.
2: ನೀನೇ ಏನು ಆಧಾರ್ ಸಿಂಗ್?
3: ಹೌದು ಜಹಾಂಪನ, ಒಂದು ಚಿಕ್ಕ ರಾಜ್ಯದ ಸಾಮಾನ್ಯ ಸೇವಕ.
2: ಚಿಕ್ಕ ರಾಜ್ಯ, ನಿನ್ನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ.
3: ತಾವು ನಮ್ಮ ಮಹಾರಾಣಿಯವರಿಗೆ ಒಂದು ವಿಶೇಷ ಉಡುಗೊರೆ ಕಳಿಸಿದ್ದೀರಿ. ಅದಕ್ಕೆ ಪ್ರತಿಯಾಗಿ ಅವರು ತಮಗಾಗಿ ಒಂದು ವಿಶೇಷ ಕಾಣಿಕೆಯನ್ನು ಕಳಿಸಿದ್ದಾರೆ.
2: ಓಹೋ,
3: ಸ್ವೀಕರಿಸಬೇಕು.
2: ಇದೇನಿದು
3: ಜಹಾಂಪನ? ಇದು ಪಿಂಜಾರಿಕೆ.
2: ಪಿಂಜಾರಿಕೆ?
3: ಹತ್ತಿಯನ್ನು ಬಡಿದು ನೂಲು ತಯಾರಿಸುವ ಮೊದಲು ಬಳಸುವ ಸಾಧನ.
2: ಓ, ಚಿನ್ನದ ಪಿಂಜಾರಿಕೆ. ಓಹ್, ಇಷ್ಟೊಂದು ಧೈರ್ಯ. ಗೊಂಡವಾನ ರಾಜ್ಯದ ಬಳಿ ಬಹಳಷ್ಟು ಚಿನ್ನ ಇರುವಂತಿದೆ.
3: ಜಹಾಂಪನ, ತಾವು ಹೇಳಿದ್ದು ನಿಜ. ಗೊಂಡವಾನದಲ್ಲಿ ಚಿನ್ನವೂ ಇದೆ, ಶೌರ್ಯವೂ ಇದೆ. ನಮ್ಮ ರಾಜ್ಯ ಹಾಗಲಕಾಯಿಯಂತೆ, ಅದನ್ನು ನುಂಗಲು ಪ್ರಯತ್ನಿಸುವವನ ಬಾಯೆಲ್ಲ ಕಹಿಯಾಗುತ್ತದೆ.
2: ಏ ಆಧಾರ್ ಸಿಂಗ್, ಮೈ ಮೇಲೆ ಎಚ್ಚರವಿರಲಿ. ನಿಮ್ಮ ಆ ದುರ್ಗಾವತಿಗೆ ಹೇಳು, ಯುದ್ಧಕ್ಕೆ ಸಿದ್ಧವಾಗಿರಲಿ.
3: ಜಹಾಂಪನ, ದಯವಿಟ್ಟು ಅವರನ್ನು ಮಹಾರಾಣಿ ದುರ್ಗಾವತಿ ಎಂದು ಕರೆಯಿರಿ. ಅದೇ ಅವರಿಗೆ ಸಲ್ಲುವ ಗೌರವ.
2: ಹೌದು ಹೌದು, ಮಹಾರಾಣಿ ದುರ್ಗಾವತಿ. ನೀನೀಗ ಹೊರಡಬಹುದು.
3: ಆಗಲಿ.
4: ಆಸಫ್ ಖಾನ್, ಆಸಫ್ ಖಾನ್,
2: ತಕ್ಷಣ ಯುದ್ಧದ ಸಿದ್ಧತೆ ಮಾಡು. ಗೊಂಡವಾನದ ಮೇಲೆ ಕೂಡಲೇ ದಂಡೆತ್ತಿ ಹೋಗೋ. ನನಗೆ ಗೊಂಡವಾನ ಬೇಕು, ಗೊಂಡವಾನ ಬೇಕೇ ಬೇಕು. ಅರ್ಥವಾಯಿತೆ?
5: ಮಹಾರಾಣಿಯವರೇ, ದೆಹಲಿಯ ಸಾಮ್ರಾಟ ಅಕ್ಬರ್ ಕೋಪದಿಂದ ಉರಿಯುತ್ತಿದ್ದಾನೆ. ಅವನು ತನ್ನ ಸೇನಾಧಿಪತಿ ಆಸಫ್ ಖಾನ್ಗೆ ಗೊಂಡವಾನದ ಮೇಲೆ ದಂಡೆತ್ತಿ ಹೊರಡುವಂತೆ ಆದೇಶವನ್ನಿತ್ತಿದ್ದಾನೆ. ಅಗಾಧ ಮೊಘಲ್ ಸೇನೆ ಈಗಾಗಲೇ ನಮ್ಮಂತ ಧಾವಿಸಿ ಬರುತ್ತಿದೆ.
3: ಮಹಾರಾಣಿಯವರೇ, ನಾವು ನಿರೀಕ್ಷಿಸಿದ್ದ ಸಮಯ ಬಂದಿದೆ.
6: ಇನ್ನು ಯುದ್ಧ ಅನಿವಾರ್ಯ.
7: ಮೊಘಲ್ ಸಾಮ್ರಾಜ್ಯದ ಸೇನೆ ಅಪಾರ. ಅವರ ಬಳಿ ದೊಡ್ಡ ದೊಡ್ಡ ಪಿರಂಗಿಗಳಿವೆ. ಸೈನಿಕರ ಸಂಖ್ಯೆಯು ನಮಗಿಂತ ಬಹಳ ಹೆಚ್ಚು. ನಾವು ಅತ್ಯಂತ ಜಾಣ್ಮೆಯಿಂದ ಯುದ್ಧ ತಂತ್ರ ರೂಪಿಸಬೇಕು.
3: ಮಹಾರಾಣಿಯವರೇ, ನಮ್ಮ ಸೇನೆ ಸಂಖ್ಯೆಯಲ್ಲಿ ಕಡಿಮೆ, ಆದರೆ ಪ್ರತಿಯೊಬ್ಬ ಯೋಧನೂ 10 ಮಂದಿಗೆ ಸಮಾನ. ನಾವು ಬೆಟ್ಟಗಳು, ಕಾಡುಗಳು ಮತ್ತು ಕಣಿವೆಗಳನ್ನು ಬಳಸಿಕೊಂಡು ಯುದ್ಧ ಮಾಡಿದರೆ ಶತ್ರುವಿಗೆ ಭಾರಿ ನಷ್ಟ ಉಂಟು ಮಾಡಬಹುದು.
8: ಅದೇ ನಮ್ಮ ತಂತ್ರ. ನರಾಯ ನಾಲೆಯ ಸುತ್ತಮುತ್ತಲಿನ ಕಿರಿದಾದ ಕಣಿವೆಗಳಲ್ಲಿ ಶತ್ರುವನ್ನು ಸಿಕ್ಕಿಹಾಕಿಸುತ್ತೇವೆ. ಬಿಲ್ಲುಗಾರರು ಬೆಟ್ಟಗಳ ಮೇಲಿಂದ ಬಾಣಗಳ ಸುರಿಮಳೆಗೈಯುತ್ತಾರೆ. ಕೆಳಗಿನಿಂದ ನಮ್ಮ ಅಶ್ವಸೇನೆ ಮತ್ತು ಪದಾತಿ ದಳ ದಾಳಿ ಮಾಡುತ್ತವೆ. ಶತ್ರು ತಪ್ಪಿಸಿಕೊಳ್ಳಲು ದಾರಿಯೇ ಇರುವುದಿಲ್ಲ.
7: ಆಹಾ, ಅತ್ಯುತ್ತಮ ಯೋಜನೆ ಮಹಾರಾಣಿಯವರೇ.
8: ವೀರ ಯೋಧರೇ, ಇದು ಕೇವಲ ರಾಜ್ಯಕ್ಕಾಗಿ ನಡೆಯುವ ಯುದ್ಧವಲ್ಲ. ಇದು ನಮ್ಮ ಸ್ವಾತಂತ್ರ್ಯ, ಸ್ವಾಭಿಮಾನ ಮತ್ತು ಮಾತೃಭೂಮಿಯ ಗೌರವಕ್ಕಾಗಿ ನಡೆಯುವ ಧರ್ಮ ಯುದ್ಧ ಎಂದು ಪ್ರತಿಯೊಬ್ಬ ಯೋಧನೂ ನೆನಪಿಡಬೇಕು. ನಾವು ಗೆದ್ದರೆ ಗೊಂಡವಾನದ ಕೀರ್ತಿ ಇನ್ನಷ್ಟು ಎತ್ತರಕ್ಕೇರುತ್ತದೆ. ಒಂದು ವೇಳೆ ವೀರಮರಣ ಹೊಂದಿದರೂ ಇತಿ

0: ವಿಶ್ವಾಸ ನಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ.
1: ಮಹಾರಾಣಿ ದುರ್ಗಾವತಿಗೆ
2: ಜಯವಾಗಲಿ.
1: ಜೈ ಗೊಂಡವಾನ ಸಾಮ್ರಾಜ್ಯ.
2: ಜೈ ಗೊಂಡವಾನ ಸಾಮ್ರಾಜ್ಯ.
3: ನಾನು ನಿಮ್ಮ ಸೇವಕ ಆಧಾರ್ ಸಿಂಗ್.
0: ಆಧಾರ್ ಸಿಂಗ್
3: ಮಹಾರಾಣಿಯವರೇ,
0: ಆಧಾರ್ ಸಿಂಗ್, ನನ್ನ ದೇಹದಿಂದ ಈಗಾಗಲೇ ತುಂಬಾ ರಕ್ತ ಹರಿದಿದೆ. ಈ ದೇಹ ಇನ್ನು ನನ್ನ ಜೊತೆ ನಿಲ್ಲುವುದಿಲ್ಲ.
3: ಹಾಗೆ ಹೇಳಬೇಡಿ ಮಹಾರಾಣಿ.
0: ನೋಡಿ ನೋಡಿ, ಶತ್ರು ಸೇನೆ ನಮ್ಮತ್ತಲೇ ಬರುತ್ತಿದೆ. ಅವರು ನನ್ನನ್ನು ಜೀವಂತವಾಗಿ ಬಂಧಿಸಿ ಗೊಂಡವಾನದ ಗೌರವಕ್ಕೆ ಧಕ್ಕೆ ತರುವ ಮೊದಲು ಇಗೋ ಈ ಕಠಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಯಿಂದಲೇ ನನ್ನ ಪ್ರಾಣವನ್ನು ತೆಗೆಯಿರಿ.
3: ಇಲ್ಲ,
0: ತೆಗೆದುಕೊಳ್ಳಿ ತೆಗೆದುಕೊಳ್ಳಿ, ವೀರ ಮರಣದ ವರವನ್ನು ನನಗೆ ನೀಡಿ.
3: ಇಲ್ಲ
0: ಆಧಾರ್ ಸಿಂಗ್, ದಯ ಮಾಡಿ ತೆಗೆದುಕೊಳ್ಳಿ.
3: ಇಲ್ಲ ಮಹಾರಾಣಿಯವರೇ, ಅದು ಎಂದಿಗೂ ಸಾಧ್ಯವಿಲ್ಲ. ಈ ದಾಸನ ಕೈಯಿಂದ ಅಂತಹ ಅನರ್ಥವಾಗಬಾರದು. ಬನ್ನಿ, ನಾವು ನಿಮ್ಮ ಸುತ್ತ ರಕ್ಷಣಾ ವಲಯ ನಿರ್ಮಿಸಿ ಕೋಟೆಯೊಳಗೆ ಕರೆದೊಯ್ಯುತ್ತೇವೆ. ಬನ್ನಿ
0: ಆಧಾರ್ ಸಿಂಗ್, ಗೊಂಡವಾನದ ಮಹಾರಾಣಿ ಮೊಘಲರ ಕೈಗೆ ಸಿಕ್ಕಿ ಅವಮಾನ ಅನುಭವಿಸಲಿ ಎಂದು ನೀವು ಬಯಸುತ್ತೀರಾ?
3: ಇಲ್ಲ,
0: ನಾನು ಈ ರಣಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ.
3: ನಮ್ಮ ಮಾತನ್ನು ಕೇಳಿ ಮಹಾರಾಣಿ.
0: ನೋಡಿ, ನೀವು ನನ್ನ ಮಾತನ್ನು ಪಾಲಿಸದೇ ಇದ್ದರೆ ಗೊಂಡವಾನದ ಮಗಳು ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಲು ಬಲ್ಲಳು.
3: ಮಹಾರಾಣಿಯವರ ನನ್ನ ಕಟಾರಿ
0: ಕೊಡಿ ಇಲ್ಲಿ.
3: ಮಹಾರಾಣಿಯವರೇ, ಇದೇನು ಮಾಡಿಬಿಟ್ಟಿರಿ? ನನ್ನ ಕಟಾರಿಯನ್ನು ನನ್ನಿಂದಲೇ ಕಸಿದುಕೊಂಡು ಸ್ವತಃ ನೀವೇ. ಅಯ್ಯೋ, ಇದೇನು ಮಾಡಿದಿರಿ?
0: ಆಧಾರ್ ಸಿಂಗ್, ನಾನು ಯಾವಾಗಲೂ ನಂಬಿದ್ದು ಈ ಜೀವನ ಮತ್ತು ಮರಣದ ನಡುವೆ ಯಾವ ಗೋಡೆಯೂ ಇರುವುದಿಲ್ಲ ಎಂದು. ಮರಣವು ಈ ಅಮರ ಜೀವನದ ಒಂದು ಚಿಕ್ಕ ಭಾಗವೇ.
3: ಅಯ್ಯೋ

0: ಅಯ್ಯೋ ಮಹಾರಾಣಿಯವರೇ,
1: ಧನ್ಯ ಧನ್ಯ ನಿಮ್ಮ ಬಲಿದಾನ ಕೊಂಡವಾನ ಧನ್ಯ. ಈ ಮಾತೃಭೂಮಿ ಎಂದಿಗೂ ನಿಮ್ಮ ಋಣವನ್ನು ತೀರಿಸಲಾಗದು.

0: ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಕುಲದೀಪ್ ಎನ್. ಪಾತ್ರವರ್ಗದಲ್ಲಿ ರಾಣಿ ದುರ್ಗಾವತಿ ನಂದಿನಿ ಕೆಆರ್, ರಾಜಮಾತೆ ಪದ್ಮಾವತಿ ವನಿತಾ ಎಸ್ಎಸ್, ರಾಜಪುರೋಹಿತರು ಪಿ ನಾಗಭೂಷಣ, ಆಧಾರ್ ಸಿಂಗ್, ಮಂಜು ಉಪಾಧ್ಯಾಯ್, ಅಕ್ಬರ್ ಪ್ರಶಾಂತ್ ಹಿರೇಮಠ್, ಬೀರ್ಬಲ್ ಎನ್ ಕೇಶವಮೂರ್ತಿ, ಚಂದ್ರಶಾ ಕಾರ್ತಿಕ್ ಎಂಎಸ್, ಸೈನಿಕ ಎಚ್ಎಲ್ ಶಿವಶಂಕರ ಸ್ವಾಮಿ, ದೂತ ಶ್ರೀಮಾನ್ ಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದರಲ್ಲಿ ರಿಧೋಮ್ ಸರ್ಕಾರ್ ಅವರಿಂದ ಗಿಟಾರ್ ವಾದನ ಕೇಳಬಹುದು. ಈ ಕಾರ್ಯಕ್ರಮ ಕೋಲ್ಕತ್ತಾ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಹೇ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೇ ಆಜ್ ರಾತ್ ಪ್ರಸ್ತುತ ಹೇ ಗಿಟಾರ್ ವಾದನ್ ಕಲಾಕಾರ ಹೇ ರಿತಮ್ ಸರ್ಕಾರ್. ಕೇವಲ 9 ವರ್ಷ ಕಿ ಆಯು ಮೇ ಆಪನೆ ಸಂಗೀತ ಕಿ ತಾಲೀಮ್ ಲೇನೆ ಕಿ ಶುರುವಾತ್ ಕಿ ಔರ್ ಆಪಕೆ ಪಹಲೆ ಗುರು ಥೆ ಪ್ರಸಿದ್ಧ ಸಿತಾರ್ ವಾದಕ್ ಶ್ರೀ ಶ್ಯಾಮೂಲ್ ಚಟ್ಟೋಪಾಧ್ಯಾಯ್. ಆಗೆ ಚಲ್ಕರ್ ಆಪನೆ ದಿಗ್ಗಜ್ ಗಿಟಾರ್ ವಾದಕ್ ಪಂಡಿತ್ ದೇವಾಶೀಶ್ ಭಟ್ಟಾಚಾರ್ಯ ಸೆ ಪ್ರಶಿಕ್ಷಣ ಪ್ರಾಪ್ತ ಕಿಯಾ. ಆಪಕಿ ಕಲಾತ್ಮಕತಾ ಕೇವಲ ಗಿಟಾರ್ ತಕ್ ಹಿ ಸೀಮಿತ ನಹಿ ರಹಿ ಬಲ್ಕಿ ತಬಲಾ ಸರೋದ್ ಗಾಯನ್ ಔರ್ ಯೋಗ ಆಧಾರಿತ ಸಾಂಗೀತಿಕ ಪ್ರಸ್ತುತಿಯಾ ಭಿ ಆಪಕಿ ಪಹಚಾನ್ ಬನಿ. ಆಕಾಶವಾಣಿ ಔರ್ ದೂರದರ್ಶನ್ ಕೆ ಏಕ್ ರೀಟ್ ಕಿ ಕಲಾಕಾರ್ ರಿತಮ್ ಸರ್ಕಾರ್ ನೆ ಸಂಗೀತ ಕಿ ರಾಷ್ಟ್ರೀಯ ಔರ್ ರಾಜ್ಯ ಸ್ತರ ಪರ್ ದಿ ಜಾನೆ ವಾಲಿ ಛಾತ್ರವೃತ್ತಿಯಾ ಭಿ ಪ್ರಾಪ್ತ ಕಿ ಹೈ. ರಿತಮ್ ಸರ್ಕಾರ್ ಅಖಿಲ ಭಾರತೀಯ ಸಂಗೀತ ಸಮಾರೋಹ ಕೆ ಸಾಥ್ ಸಾಥ್ ಬಂಗಾಲ್ ಕೆ ಸಂಗೀತ ಸಮ್ಮೇಲನೋ ಮೇ ಭಿ ಭಾಗ್ ಲೇತಿ ರಹತಿ ಹೈ. ಆಪ್ ಏಕ್ ಐಸೆ ಗಿಟಾರ್ ವಾದಕ್ ಹೈ ಜಿನ್ಹೋನೆ ಸಂಗೀತ ಕೆ ವಿಭಿನ್ನ ಸಮ್ಮೇಲನೋ ತಥಾ ಕಾರ್ಯಕ್ರಮೋ ಕೆ ಅಲಾವಾ ಸಂಗೀತ ಕಿ ಕಾರ್ಯಶಾಲಾವೋ ಮೇ ಭಾಗ್ ಲೇನೆ ಔರ್ ವ್ಯಾಖ್ಯಾನ್ ದೇನೆ ಕೆ ಲಿಯೆ ದೇಶ ಔರ್ ವಿದೇಶ್ ಕಿ ಯಾತ್ರಾ ಕಿ. ಯಹಿ ನಹಿ ಆಪ್ ಕ್ಯಾನ್ಸರ್ ಸೆ ಪೀಡಿತ ವಂಚಿತ ಬಚ್ಚೋ ಕಿ ಸಹಾಯತಾ ಹೇತು ಆಯೋಜಿತ ಸಾಮಾಜಿಕ ನಿಧಿ ಸಂಗ್ರಹ ಕಾರ್ಯಕ್ರಮೋ ಕೆ ಸಾಥ್ ಭಿ ಜುಡೆ ಹುಯೆ ಹೈ. ಇಸ್ಕೆ ಅಲಾವಾ ಶರೀರ್ ಕೆ ಸಾತ್ ಚಕ್ರೋ ಪರ್ ಆಧಾರಿತ ಯೋಗ ಕಿ ಏಕ್ ಪರಿಯೋಜನಾ ಪರ್ ಭಿ ಕಾಮ್ ಕರ್ ರಹೆ ಹೈ.
2: Tonight in the Ravi Vasariya Akhil Bharatiya Sangeet Sabha, we present guitar recital by Ritam Sarkar. Beginning his musical journey at an early age of 9 years, Ritam Sarkar was initially trained under the sitar maestro Sri Shyamal Chattopadhyay and thereafter under the able guidance of guitar legend Pandit Debashish Bhattacharya. Later, he expanded his musical artistry through exposure to tabla, sarod, vocal and meditation-based musical presentations. An A-grade artist of Akashvani and Doordarshan, Ritam Sarkar has also been a holder of national and state scholarships in music. A proud participant at All India Music Festivals and All Bengal Music Festivals, Ritam Sarkar is a widely travelled guitar artist both in India and abroad to participate in music concerts and programs, musical workshops